被谋杀，一个还盼着主人的亮亮。

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ನೂರ 14 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನನಗೆ ಈ ಬಶೀರ್ ಬಗ್ಗೆ ತುಂಬ ಚಿಂತೆ ಉಂಟು. ಈ ಘಟನೆಗಳನ್ನು ನೋಡಿದರೆ ಅವರ ಜೀವನಕ್ಕೆ ತುಂಬ ಸಕಾರಾತ್ಮಕ ನಿರ್ದೇಶನವನ್ನು ಕೊಟ್ಟಂಥ ಈ ಘಟನೆಗಳಿವು. ಪಾಸಿಟಿವ್ ಡೈರೆಕ್ಷನ್ ಟು ಲೈಫ್ ಅಂತ ಹೇಳ್ತೇನೆ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಸಾಮಾನ್ಯ ಮನುಷ್ಯರ ಮನಸ್ಸು ಹೇಗಿರ್ತದೆ ಅಂದರೆ, ಒಂದು ಅಪಮಾನ ಆದರೆ ಮನಸ್ಸು ಕುಗ್ಗಿ ಹೋಗ್ತದೆ, ಕಾರ್ಯದಿಂದ ಹಿಂದೆ ಹೋಗ್ತದೆ ಮನಸ್ಸು, ಕಾರ್ಯ ಮಾಡಬೇಕು ಅನಿಸಲ್ಲ, ಕುಗ್ಗಿ ಹೋಗಿ ಕೆಲಸ ಮಾಡಬಾರದು ಅನಿಸುತ್ತೆ. ಆದರೆ ಸಾಮಾನ್ಯವಾಗಿ ಹಾಗಾದಾಗ ಕೆಲವರು ಹಿಂದೆ ಹೋಗ್ಬಿಡ್ತಾರೆ, ಕೆಲಸ ಬೇಡಪ್ಪ ನನಗೆ, ಬಿಟ್ಬಿಡಿ ಏನಾರು ಮಾಡ್ಕೊಂಡು ಹೋಗ್ಲಿ, ನನಗೆ ಉಸಾಬರಿ ಬೇಡ ಅಂತ ಬರೋದಂತೂ. ಆದರೆ ಇಲ್ಲಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಹೇಗೆ ಪಾಸಿಟಿವ್ ಆಯಿತು ಅಂತ, ಇದು ನಾವು ಗಾಂಧೀಜಿ ಜೀವನದಲ್ಲಿ ನೋಡಬೇಕಾದಂಥ ಭಾಳ ದೊಡ್ಡ ವಿಷಯ ಅನಿಸುತ್ತೆ. ಸಾಮಾನ್ಯವಾಗಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆದರೆ ನಾವು ತುಂಬ ಕುಗ್ಗಿ ಹೋಗ್ಬಿಡ್ತೇವೆ, ಆದರೆ ನೆಗೆಟಿವ್ ಇನ್ಫ್ಲೂಯೆನ್ಸನ್ನು ಹೇಗೆ ಪಾಸಿಟಿವ್ ಮಾಡಿಕೊಂಡ್ರು ಗಾಂಧಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ನಾನು ಕೆಲವೊಂದು ಪಾಯಿಂಟ್ ಹಾಕೊಂಬಂದಿದ್ದೆ, ಏನು ಕಾರಣ ಇದ್ದಿರಬೇಕಿದು ಅಂತ. ಈ 24 ವರ್ಷದ ಅಯಶಸ್ವಿ ಬ್ಯಾರಿಸ್ಟರ್ ತನ್ನನ್ನು ವರ್ಣಭೇದದ ಗೋಲಿಯತ್ತನನ್ನು ಸೋಲಿಸಲು ಬಂದ ಡೇವಿಡ್ ಅಂತ ತಿಳ್ಕೊಂಡಿದ್ದು ಅವತ್ತಿಂದ ಅಂತ. ತಮಗೆಲ್ಲ ಡೇವಿಡ್ ಅಂಡ್ ಗೋಲಿಯತ್ ಕತೆ ಗೊತ್ತು. ಗೋಲಿಯತ್ ಅಂದ್ರೆ ದೊಡ್ಡ ರಾಕ್ಷಸ, ದೊಡ್ಡ ಮನುಷ್ಯ, ಅವನು ಭಾರಿ ಪರಪೀಡಕ, ತೊಂದರೆ ಕೊಡೋನು. ಡೇವಿಡ್ ಸಣ್ಣ ಹುಡುಗ, ಅವನು ಯಾರಿಗೂ ಸೋಲಿಸೋಕ್ಕಾಗಲಿಲ್ಲ ಗೋಲಿಯತ್ತನ್ನ. ಡೇವಿಡ್ದಿಂದ ನಾನು ಸೋಲಿಸ್ತೀನಿ ಅವನ್ನ ಅಂದಂತೆ. ಅವಳು, ನೀನು ಹೆಂಗೆ ಸೋಲಿಸ್ತೀಯಪ್ಪ, ಭಾಳ ದೊಡ್ಡವನು ಅವನು, ಅವನು ಹೊಡೆಯೋ ಸಾಧ್ಯ ಇಲ್ಲ ನೀನು ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅವನು ಎಷ್ಟು ದೊಡ್ಡವನು ಅಂದರೆ ನಾ ಹೊಡೆದನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಅವನು ಅಂತ. ನೋಡೋ ರೀತಿ ಹೆಂಗಿದೆ ನೋಡಿ, ಸಣ್ಣ ಗುರಿ ಇದ್ರೆ ಅದು ಕಲ್ಲು ಹೊಡಿಬೇಕಾದ್ರೆ ತುಂಬ ಪರಿಶ್ರಮ ಬೇಕು, ತುಂಬ ದೊಡ್ಡ ಗುರಿ ಇದ್ರೆ ತಪ್ಪೋದೇ ಇಲ್ಲ, ಹೊಡೆದದ್ದೆಲ್ಲ ಬಡಿತದೆ. ಅವನು, ತಾವು ಎಷ್ಟು ದೊಡ್ಡವನು ಅಂದರೆ ನಾ ಹೊಡೆದದ್ದೆಲ್ಲ ಹೊಡೆದೇ ಹೊಡಿತದೆ ಬಡಿತದೆ ಅವನಿಗೆ ಅಂತ ಹೇಳಿ, ಅವನು ಡೇವಿಡ್ ಹೊಡೆದು ಕಡೆಗೆ ಗೋಲಿಯತ್ತನ್ನು ಸೋಲಿಸ್ದ ಅಂತ ಒಂದು ಕತೆ ಬರುತ್ತೆ ನಮ್ಮದು, ಡೇವಿಡ್ ಆ್ಯಂಡ್ ಗೋಲಿಯತ್ ಅಂತ. ಇಲ್ಲಿ ಈ 24 ವರ್ಷದ ಯಶಸ್ವಿ ಬ್ಯಾರಿಸ್ಟರ್ ತನ್ನನ್ನು ಡೇವಿಡ್ ಅಂತ ತಗೊಂಡು ಈ ವರ್ಣಭೇದ ನೀತಿ ಅಂತ ಒಂದು ದೊಡ್ಡ ಗೋಲಿಯತ್ತನ್ನು ಸೋಲಿಸೋಕೆ ಹೊರಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅದು ಅಲ್ಲಿಂದ. ಇದು ಹೇಗಾಯಿತು, ಇದಾದದ್ದು ಹೇಗೆ ಅಂತ, ಯಾವ ಶಕ್ತಿ ಅವರನ್ನ ಈ ಮೆರಿಟ್ಸ್ಬರ್ಗ್ ಪ್ಲಾಟ್ಫಾರ್ಮ್ನಿಂದ ವಿಶ್ವಖ್ಯಾತಿ ಕರ್ಕೊಂಡು ಹೋಯಿತು ಅಂತ ನನಗೆ ಯಾವಾಗಲೂ ಇಸ್ ಮೆಸ್ಮರೈಸಿಂಗ್. ಯಾವ ಶಕ್ತಿಯಿಂದ ಇಲ್ಲಿವರೆಗೂ ಯಶಸ್ವಿ ಆದಂಥ ಮನುಷ್ಯ ಒಂದು ಘಟನೆಯಿಂದ ವಿಶ್ವಖ್ಯಾತಿಗೆ ಹೇಗೆ ಹೋದ್ರು ಅವರು ಅಂತ. ಇನ್ನೊಂದು ಕಾರಣ ಇರಬಹುದಾ, ಕೆಲವರು ಮಾಡ್ತಾರೆ ದೈಹಿಕ ಅಶಕ್ತತೆಯನ್ನು ಅಡಗಿಸ್ಲಿಕ್ಕೆ ನೈತಿಕ ಸ್ಥೈರ್ಯ ತೋರ್ಸಕ್ಕೆ ಹೋಗ್ತಾರೆ. ಕೆಲವರು ಇರ್ತಾರೆ, ಕುಸ್ತಿ ಆಡೋದು ಬೇಡಪ್ಪ, ಎಸೆ ರೈಟಿಂಗ್ ಬರ್ತೀಯಾ ನನ್ನ ಜೊತೆಗೆ, ಕುಸ್ತಿ ಆಡೋಕ್ಕಾಗಲ್ಲ ನನ್ನ ಕಡೆಯಿಂದ, ಎಸೆ ರೈಟಿಂಗಲ್ಲಿ ಚೆನ್ನಾಗಿದ್ದೀನಿ ಅಂದರೆ, ಯಾವುದು ದೈಹಿಕವಾಗಿ ಮಾಡೋಕ್ಕಾಗೋದಿಲ್ವೋ ಅದು ನೈತಿಕ ಮಾಡಿ ಇದನ್ನು ಮುಚ್ಚಿಡ್ಕೋಬೇಕು ಅಂತ ಹಂಗೆ ಮಾಡೋಕ್ಕೆ ಹೋದ್ರೆ ಗಾಂಧೀಜಿ ಏನಾದರೂ

0: You're listening to Radio Sarang, 107.8 FM.
1: ತನ್ನ ಇನ್ನೊಂದು ವಿಚಾರ ಇರ್ಬೇಕು ಅವರಿಗೆ. ಇಂಡಿಯಾಕ್ ಹೋದ್ರೆ ಏನ್ ಕಾದಿತ್ತು ವಾಪಸ್ ಹೋದ್ರೆ ಇವ್ರಿಗೆ? ಆಯ್ತಪ್ಪ ನಾನು ಬರಲ್ಲ, ವಾಪಸ್ ಇಂಡಿಯಾಗ ಹೋಗ್ತೀನಿ. ಏನ್ ಕಾಯ್ಕೊಂಡಿದ್ದು ಸಾಮ್ರಾಜ್ಯ ಇವರಿಗೆ? ಕೆಲಸ ಇಲ್ಲ, ಒಂದು ವೃತ್ತಿ ಮಾಡೋಕ್ಕಾಗ್ಲಿಲ್ಲ, ಲೇಖನೆ ಬರೆದ್ರೆ ಸಾಧ್ಯ ಇಲ್ಲ. ಆದ್ರಿಂದ ವಾಪಸ್ ಹೋದ್ರೂ ಸಮೃದ್ಧ ಜೀವನ ಮಾಡ್ತೀನಿ ಅನ್ನ ನಂಬಿಕೆ ಇಲ್ಲ, ಆದ್ರಿಂದ ಬೇರೆ ಆಪ್ಷನ್ ಇಲ್ಲ, ಇಲ್ಲೇ ಇದ್ಕೊಂಡಾದ್ರೂ ಜೀವನ ಮಾಡೋಣ ಅಂತ ಹಾಗೆ ಮಾಡಿದ್ರ? ಯಾವ ಕಾರಣಕ್ಕೋಸ್ಕರ ತೀರ್ಮಾನ ಮಾಡಿದ್ರು ಅಂತ? ಅಥವಾ ಆ ಕ್ಷಣದೊಳಗೆ ಅನಿಸಿರ್ಬೇಕು ಅವ್ರಿಗೆ, ನನ್ನ ಒಳಗೆ ಬೇಕಾದ ಶಕ್ತಿ ಇದೆ, ಸಮಾಜ ಕಾರ್ಯಕ್ಕೆ ತೊಡಸ್ಕೊಂಡಾಗ ಶಕ್ತಿ ಹೊರಗೆ ಬರ್ತದೆ ಅಂತ ಅನಿಸ್ತಾ ಅವ್ರಿಗೆ? ಏನ್ ಕಾರಣ ಇರಬಹುದು? ಅದನ್ನ ಬರ್ತಿದ್ದೆ, ಇದು ದೈವವೋ ವಿಧಿಯೋ ಅಥವಾ ಒಂದು ಅವರ್ಣನೀಯವಾದಂತ ಘಟನೆಯೋ ಆಕಸ್ಮಿಕ ಘಟನೆಯೋ ಇದು ಅಂತ. ಬಹುಶಃ ಉತ್ತರ ಅಂದ್ರೆ ಇವೆಲ್ಲ. ಇದಲ್ಲದೆ ಸ್ವಾಭಿಮಾನ ಮತ್ತು ಅಪಮಾನದ ತೀವ್ರತೆ ನಾವು ನೋಡಿದ್ದೇವೆ. ಅಪಮಾನ ತೀವ್ರ ಆದಾಗ ಮನುಷ್ಯ ಎಷ್ಟು ರೊಚ್ಚಿಗೇಳ್ತಾನೆ ಅಂತ ನನಗೊಂದ್ಸಲ ಆದದ್ದುಂಟು. ನಾನು ದೆಲ್ಲಿ ಏರ್ಪೋರ್ಟ್ಗೆ ಹೋದಾಗ ಆಗ ಈ ಖಲಿಸ್ತಾನ್ ಚಳವಳಿ ತುಂಬಾ ಜಾಸ್ತಿ ಆಗ್ತಾ ಇತ್ತು. ನಮ್ಗೆ ಗೊತ್ತಿರ್ಬೇಕು, ನಮ್ಮ ಪಂಜಾಬ್ದಲ್ಲಿ ತುಂಬಾ ಹಾವಳಿ ತೊಂದರೆ ಆಗ್ತಾ ಇತ್ತು, ಟೆರರಿಸ್ಟ್ ಆಕ್ಟಿವಿಟಿ ತುಂಬಾ ಜಾಸ್ತಿ ಇತ್ತು, ಭಿಂದ್ರನ್ ವಾಲೆ ಪೀಕ್ ಅಲ್ಲಿ ಇದ್ದಂತ ಸಮಯ ಅದು. ಆಗ ಏರ್ಪೋರ್ಟ್ ಅಲ್ಲಿ ಎಷ್ಟು ನನಗೆ ಮಾನಸಿಕ ಹಿಂಸೆ ಆಯ್ತು ನೋಡಿ ಅಂತಂದ್ರೆ, ನಮಗೆಲ್ಲ ಸಾಮಾನ್ಯ ಬಿಟ್ಬಿಡೋರು ಏರ್ಪೋರ್ಟ್ ಅಲ್ಲಿ, ಹಿಂಗೋಗಿ ಸುಮ್ಮನೆ ಚೆಕ್ ಮಾಡಿಬಿಟ್ಬಿಡೋರು. ಒಬ್ಬ ಯಾರಾದ್ರೂ ಸರ್ದಾರ್ಜಿ ಬಂದ್ರೆ ಅವನ್ ಪೂರ್ತಿ ಬ್ಯಾಗ್ ಎಲ್ಲ ಚೆಕ್ ಮಾಡ್ಬೇಕು, ಅಷ್ಟು ಪರೀಕ್ಷೆ ಮಾಡೋರು ಅದೆಲ್ಲ ಅಷ್ಟು ಮಾಡ್ತಾ ಇದ್ರಲ್ಲ. ಇಲ್ಲಿ ಒಬ್ಬ ಮುದುಕರು ಬಂದ್ರು ವೀಲ್ ಚೇರ್ ಮೇಲೆ, ವೀಲ್ ಚೇರ್ ಮೇಲೆ ಮುದುಕರು, ಮೊದಲೇ 78 ವರ್ಷ ಇರಬೇಕು, ಕಾಲಿಲ್ಲ, ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಮುದುಕರು ನಿಲ್ಲಿಸ್ಬಿಟ್ಟು ವೀಲ್ ಚೇರ್ ಇಂದ ಕೆಳಗ್ ಕೂಡಿಸಿ ಚೆಕ್ ಮಾಡಿದಾಗ ಅವರೊಂದು ನಾನು ಏನ್ ಪಾಪ ಮಾಡಿದ್ದೇನಪ್ಪ ಅಂತ ಕೇಳಿದ್ರು ಅವರು. 78 ವರ್ಷ ನಾನು ಆತ್ಮಗೌರನ್ ಬದುಕಿದಂತ ಮನುಷ್ಯ ನಾನು, ಅದೇನ್ ಗೊತ್ತಿಲ್ಲ, ನಮ್ಗೆ ಇನ್ಸ್ಟ್ರಕ್ಷನ್ ಇರೋದು ಎಲ್ಲಾ ಸಿಕ್ಸ್ ಅನ್ನ ಚೆಕ್ ಮಾಡ್ಬೇಕು ಅಂತಿದೆ ಅಂತ ಹೇಳಿ. ಆ ಮುದುಕ್ ಎಷ್ಟು ನೊಂದ್ಕೊಂಡು ಹೇಳಿದ್ರು ಗೊತ್ತಾ, ನಾವು ತ್ಯಾಗ ಮಾಡಿದ 1% ನೀನ್ ಮಾಡ್ಲಿಲ್ಲಲ್ಲೋ, ನನ್ ಪರೀಕ್ಷೆ ಮಾಡಕ್ ಬರ್ತೀಯ ನೀನು ಅಂದು ಅವನು ಎಷ್ಟು ಕೋಪ ಬಂತು ಅಂದ್ರೆ, ಮುದುಕನ ಕೆಳಗ್ ಕೂಡಿಸಿದಾರೆ ಅವ್ರನ್ನ, ಮತ್ತೆ ಎತ್ತಿ ಕೂಡಿಸ್ಬೇಕಲ್ಲ ಮೇಲೆ ವೀಲ್ ಚೇರ್ ಮೇಲೆ, ಯಾರು ಸಹಾಯ ಮಾಡಕ್ ಬರಲಿ, ನಾನೊಬ್ಬ ಹೋದೆ ಇನ್ನೊಬ್ರು ಯಾರೋ ಇದ್ರು. ಆ ಮುದುಕನಿಗೆ ಎಷ್ಟು ಕೋಪ ಬಂದ್ ಗೊತ್ತಾ, ಅವನು ಸೆಕ್ಯೂರಿಟಿ ಇದ್ನಲ್ಲ, ಇವನ್ ಚೆಕ್ ಮಾಡ್ತಾ ಇದ್ನಲ್ಲ, ಅವನ್ ಶರ್ಟ್ ಹಿಡಿದು ಹಿಂಗ್ ಎಳಿದ್ರು. 80 ವರ್ಷದ ಮುದುಕರು ಶರ್ಟ್ ಎಳೆದ್ರೆ ಶರ್ಟ್ ಹರ್ಕೊಂಡ್ ಬಂತ ಒಂದು, ಅವನ್ ಸಿಟ್ಟು ಬಂದ್ ನಿಜ ಅಂದ್ರೆ ಎಷ್ಟು ಕೋಪ ಬಂದಿರ್ಬೇಕು ಅಂತ ಅಂದ್ರೆ, ಅಪಮಾನದ ತೀವ್ರತೆ ಆದಾಗ ದೈಹಿಕ ರೊಚ್ಚ ಎಷ್ಟು ಬಂದ್ಬಿಡ್ತದೆ ಅಂತ. ಆ ರೊಚ್ಚನ್ ಕಂಡದ್ದು ಇವ್ರಿಗೆ ಆಗಿರ್ಬೇಕಲ್ಲ, ಹಾಗೆ ಬ್ಯಾರಿಸ್ಟರ್ ಅಂತ ಅಹಂಕಾರದಿಂದ ಹೋಗಿದ್ದಾರೆ, ಎಳೆದು ರಸ್ತೆ ಮೇಲೆ ಹಾಕ್ಬಿಟ್ರೆ ಏನಾಗಿರ್ಬೇಕು, ಹೊಡಿಸ್ಕೊಳ್ಳೋದಿದೆಯಲ್ಲ ಕೈಯಿಂದ ಯಾರೋ ಜಡ್ಕ ಓಡಿಸೋನ್ ಕಡೆಯಿಂದ, ಇದೆಲ್ಲ ಅಪಮಾನದ ತೀವ್ರತೆಯಿಂದ ಮಾಡ್ಕೊಂಡ್ರೆ ಅವರು ಅಂತ ಹೇಳಿ ಇದಾಗಿರ್ಬೇಕು ಅಂತ ಅನ್ಸುತ್ತೆ. ಅಥವಾ ಆ ಪೋರ್ ಬಂದರದಲ್ಲಿರುವಂತಹ ಬ್ರಿಟಿಷ್ ರೀಜೆಂಟ್ ಇದ್ನಲ್ಲ, ಬ್ರಿಟಿಷ್ ಅಧಿಕಾರಿ, ಅಥವಾ ಮೆರಿಟ್ಸ್ಬರ್ಗ್ ಇದ್ದಂತಹ ಪೊಲೀಸ, ಅಥವಾ ಈ ಬಿಳಿ ಕುದುರೆ ಓಡಿಸುವಂತವನು ಚಾರ್ಲ್ಸ್ಟನ್ ಅವನು, ಇವರೆಲ್ಲ ತನ್ನನ್ನ ಮತ್ತು ತನ್ನ ಜನತೆಯ ನಿರ್ವೀರ್ಯತೆಯನ್ನ ಕೆಣಕುವ ಶಕ್ತಿಯ ಪ್ರತೀಕಗಳ ಕಂಡಿರಬೇಕು ಗಾಂಧೀಜಿಗೆ. ಎಲ್ಲ ಸಿಂಬಲ್ಸ್, ಇವರೆಲ್ಲ ಇದಾರಲ್ಲ ನನ್ನ ವಿರುದ್ಧ ಇದ್ದಾರೆ ಅಂತ ಸಿಂಬಾಲಿಸಮ್ ಆಗಿರ್ಬೇಕು. ಅವನ್ನ ವಿರೋಧಿಸುವುದು ಅಗತ್ಯವಾಗಿತ್ತು. ಮತ್ತು ಗಾಂಧೀಜಿಗೆ ಪ್ರತಿಭಟನೆ ಮಾಡಲಿಕ್ಕೆ ಉಗ್ರ ಕ್ರಮವನ್ನು ಕೈಗೊಳ್ಳಲೇಬೇಕಾಗಿತ್ತು, ಆದ್ದರಿಂದ ಗಾಂಧೀಜಿ ಅಲ್ಲಿ ಉಳ್ಕೊಂಡ್ರು ಅನ್ನೋ ಮಾತನ್ನು ಹೇಳ್ತಾರೆ.

0: रेडियो सारंग 107.8 FM।
1: ವಿಶೇಷವಾಗಿ ನೋಡಬೇಕಾದ್ದು ಅಂದ್ರೆ ಇದು ಟ್ರಾನ್ಸಿಷನ್ ಪಾಯಿಂಟ್ ಅಂತ ಕರೀತೇನೆ ಗಾಂಧಿ ಜೀವನದಲ್ಲಿ. ಒಂದು ಗೆರೆ ಹಾಕ್ಬೋದು ನೀವು, ಅಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅದು. ಅಲ್ಲಿಂದ ಆ ದಿವಸದಿಂದ ಅವರ ಜೀವನದಲ್ಲಿ ಎಂದೂ ಕೂಡ ನಿಷ್ಕ್ರಿಯತೆ ಒಂದು ಎಳೆ ಕಂಡು ಬರಲಿಲ್ಲ ಅಂತ. ನಿಷ್ಕ್ರಿಯತೆ, ಡಿಫಿಡೆನ್ಸು, ವೀಕ್ನೆಸ್ಸು ಒಂದೂ ಕಾಣಿಸ್ತಿಲ್ಲ. ಮುಂದೆ ಎಂದು ನುಗ್ಗಿ ಹೋಗ್ತಾರೆ, ಜನಾನ ಶೇಖರಿಸ್ತಾರೆ, ಮಾತಾಡ್ತಾರೆ, ಎಲ್ಲ ಬೆಳ್ಕೊಂಬಂತಲ್ಲ. ಒಂದು ಘಟನೆ ಮನುಷ್ಯನ ಜೀವನದಲ್ಲಿ ಹೇಗೆ ಬದಲಾವಣೆ ತರ್ತದೆ ಅಂತ ಆಗ್ಬಿಟ್ಟು ಹೇಳ್ತಾರೆ. ನಿಷ್ಕ್ರಿಯತೆ ಎಳೆ ಕಾಣಿಸ್ತಿಲ್ಲ, ಅವರ ವಿರೋಧ ಯಾವಾಗಲೂ ಕ್ರಿಯಾತ್ಮಕವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಕೇವಲ ಒಂದು ವರ್ಷ ಗುತ್ತಿಗೆ ಆಧಾರದ ಮೇಲೆ ಹೋದಂತ ಗಾಂಧಿ ಅಲ್ಲಿ ಸುಮಾರು 21 ವರ್ಷ ಕಾಲ ಇದ್ರು. 21 ವರ್ಷ ಇರೋದಷ್ಟೇ ಅಲ್ಲ, ಆ ಕಾಲದೊಳಗೆ ತನ್ನ ನೈತಿಕ ಬೌದ್ಧಿಕ ಮಟ್ಟವನ್ನು ಎಷ್ಟು ಹೆಚ್ಚಿಸಿಕೊಂಡ್ರು ಅಂತಂದ್ರೆ, ಒಂದು ಬೃಹತ್ ಜನಸಮೂಹಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂತ ಒಬ್ಬ ಶಿಲ್ಪಿಯಾದ್ರು. 21 ವರ್ಷದಲ್ಲಿ ಆ ನಿರ್ಮಾಣ ಆಯಿತು, ವ್ಯಕ್ತಿತ್ವ ನಿರ್ಮಾಣ ಆಯಿತು ಅಂತ. ಅದಕ್ಕೆ ನಮ್ಮ ಮೊದಲೇ ದಿವಸ ಹೇಳಿದಾಗ ಡಾಕ್ಟರ್ ನೆಲ್ಸನ್ ಮಂಡೇಲಾ ಡಾಕ್ಟರ್ ಕಲಾಂ ಅವ್ರಿಗೆ ಹೇಳಿದ್ದನ್ನು ಹೇಳಿದ್ದೆ. ಕಲಾಂ ಅವ್ರಿಗೆ ಕೇಳಿದ್ರಂತ, ಕಲಾಂ ಅವ್ರು ಕೇಳಿ, ನಿಮ್ಮ ಸ್ಫೂರ್ತಿ ಯಾರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಮಂಡೇಲಾ ಅವ್ರು ಕೇಳಿದಾಗ, ಅಫ್ಕೋರ್ಸ್ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅಂತ ನೆಲ್ಸನ್ ಮಂಡೇಲಾ ಹೇಳಿದರು. ಹೇಳೋದಷ್ಟೇ ಅಲ್ಲ, ತಮಾಷೆಗೆ ಹೇಳಿದ್ರಂತೆ, ಯು ಗೇವ್ ಅಸ್ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬಟ್ ಗೇವ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ. ಎಷ್ಟು ಒಳ್ಳೆ ಮಾತಿದೆ. 21 ವರ್ಷದಲ್ಲಿ ಒಂದು ಮಹಾತ್ಮ ಆಗುವಂತ ತಯಾರಿಯನ್ನು ಮಾಡಿ ಕಳಿಸಿದ್ರು ಅಲ್ಲಿ ಅಂತ.

ಇಂಗ್ಲಿಷರಿಗಿಂತ ಇಂಗ್ಲಿಷರಾಗಿದ್ರು ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿದ್ದಾಗ. ದರ್ಬಾರ್ನಲ್ಲಿ ಮನೆ, ದೊಡ್ಡ ಮನೆ. ಆ ಮನೆ ನೋಡಿದ್ದೆ ನಾನು, ತಮಾಷೆ ಅನಿಸ್ತಿತ್ತು ಮನೆ ನೋಡಿದಾಗೆಲ್ಲ ನನಗೆ. ಆ ದೊಡ್ಡ ಮನೆಯಲ್ಲಿ ಸಾಕಷ್ಟು ಜನ ಇರೋರಂತೆ ಅವ್ರ ಮನೇಲಿ. ದೊಡ್ಡ ಮನೆ ಇದ್ರು ಕೂಡ ಸ್ವಲ್ಪ ದಿವಸ ಆದ್ಮೇಲೆ ಗಾಂಧೀಜಿಗೆ ಅನ್ಸೋಕ್ ಶುರುವಾಯ್ತು, ಈ ಆಡಂಬರ ಜೀವನ ಚೆನ್ನಾಗಿಲ್ಲ, ಸರಳವಾಗಿರ್ಬೇಕು ಅಂತ ಹೇಳಿ ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೋಬೇಕು ಅಂತೆಲ್ಲ ಹಾಕಿದ್ರು. ಒಂದು ವಿಶೇಷ, ಅದು ಯಾಕೋ ನನಗೆ ಅರ್ಥ ಆಗಲಿಲ್ಲ. ಆ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸಾಕಷ್ಟು ಜನ ಹಿಂದೂ ಮತ್ತು ಕ್ರೈಸ್ತ ಗುಮಾಸ್ತರಿದ್ರು, ಬರ್ಕೊಳ್ಳೋದಕ್ಕೆಲ್ಲ ಗುಮಾಸ್ತರೆಲ್ಲ ಕೂತ್ಕೊಳ್ಳೋರು, ಅಲ್ಲೇ ಇರೋರು, ಮನೆಯಲ್ಲೇ ಇರೋರಂತೆ. ಅವರವರಿಗೆ ಅವ್ರು ಇರೋದಕ್ಕೆ ಅಂಥೇಳಿ ಮನೆ ಇದ್ದಾಗ ಅವರು ಮೂತ್ರದ ಪಾತ್ರೆ ಇರೋದು ರೂಮಲ್ಲಿ. ಟಾಯ್ಲೆಟ್ ಯಾಕೆ ಮಾಡ್ತಿರ್ಲಿಲ್ಲೋ ಗೊತ್ತಾಗಲಿಲ್ಲ ನನಗೆ. ಮೂತ್ರದ ಪಾತ್ರೆ ಇರೋದು, ಅದು ಅವರೇ ತೊಳ್ಕೋಬೇಕು, ಎಲ್ಲರೂ ತಮ್ಮ ತಮ್ಮ ಪಾತ್ರೆ ತಾವು ತೊಳ್ಕೋಬೇಕು ಅಂತ ಪದ್ಧತಿ ಇತ್ತು. ಅವ್ರಿಗೆಲ್ಲ ಕಲಿಸಿದ್ರು ಹೀಗೆ ಮಾಡ್ಕೋಬೇಕು ಅಂತ ಮಾಡ್ತಿದ್ರು. ಕೆಲವರು ಮರೆತು ಬಿಡ್ತಿದ್ರಂತೆ, ಅದನ್ನೆಲ್ಲ ಕಸ್ತೂರ್ಬಾ ಮಾಡ್ತಾಯಿದ್ರು. ಇವ್ರು ಯಾರ್ಯಾರು ಬರ್ತು ಹೋದ್ರೆ ಅವ್ರು ಮೂತ್ರದ ಪಾತ್ರೆಗಳನ್ನು ತೊಳಿಬೇಕು ಅಂತ ಇತ್ತು. ಆದರೆ ಇನ್ನೊಂದು ಗಮನಿಸ್ಬೇಕು ಸ್ನೇಹಿತರೆ, ನಾನು ಹೇಳಿದ್ರು ಇದು ಆದದ್ದು ಆ ಕಾಲಕ್ಕೆ, 18ನೇ ಶತಮಾನದ ಎಂಡ್ ಕೊನೆ ಭಾಗಕ್ಕೆ ಬಂದಾಗ ಆದಂಥದ್ದು, 1890 ಆ ಭಾಗಕ್ಕೆ ಬಂದಾಗ ಆದಂಥದ್ದು. ಆ ಕಾಲಕ್ಕೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಕಾನ್ಸರ್ವೇಟಿವ್ ಮೈಂಡ್ ನಮ್ದೆಲ್ಲಾನು. ಕಸ್ತೂರ್ಬಾ ಆ ಸಂಪ್ರದಾಯದಲ್ಲಿ ಬಂದಂಥ ಹೆಣ್ಮಗಳು, ಆಕೆಗೆ ಯಾರದೋ ಮೂತ್ರ ಪಾತ್ರೆ ತೊಳಿ ಅಂದರೆ ಏನು ಕಷ್ಟ ಆಗಿರ್ಬೇಕಲ್ಲ, ಆಕೆಗೆ ಕಷ್ಟ ಆಗಿರ್ಬೇಕು, ಆದರೂ ತೊಳಿತಾ ಇದ್ರಂತೆ. ಆದರೆ ಒಂದು ಘಟನೆ ಆಯಿತು ಅಂತ ಹೇಳ್ತಾರೆ. ಒಬ್ಬ ಹೊಸ ಹುಡುಗ ಬಂದ, ಅವನು ಕ್ರೈಸ್ತ ಗುಮಾಸ್ತ, ಆದರೆ ಅವನು ಪಂಚಮ ವರ್ಣದ ತಂದೆ ತಾಯಿಗಳಿಗೆ ಜನಿಸಿದ್ದವನು ಅಂತ. ಅಂದರೆ ಅವನು ಅನ್ಟಚಬಲ್, ಅಸ್ಪೃಶ್ಯನಾಗಿದ್ದವನು, ಅವನು ಕ್ರಿಸ್ತ ಧರ್ಮಕ್ಕೆ ಬಂದಿದ್ದಾನೆ, ಈಗ ಗುಮಾಸ್ತಾಗಿ ಬಂದ. ಅವನಿಗೆ ಗೊತ್ತಿಲ್ಲ ತನ್ನ ಕೆಲಸ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ತೊಳ್ಕೋಬೇಕು ಅಂತ ಗೊತ್ತಿಲ್ಲ, ಹಾಗೆ ಇಟ್ಟೋಗ್ಬಿಟ್ಟ. ಕಸ್ತೂರ್ಬಾ ಬೇಜಾರಾಯ್ತು ಆಕೆಗೆ. ದಯವಿಟ್ಟು ಗಮನಿಸ್ಬೇಕು, ಸಂಪ್ರದಾಯ ಸಮಾಜ ಬಂದಂಥ ಹೆಣ್ಮಗಳು, ಆಕೆ ಏನು ಮಾಡಿದ್ಲು ಅಂದರೆ ಮಾಡಲ್ಲ ಅನ್ನಲಿಲ್ಲ, ಆ ಪಾತ್ರೆ ತಗೊಂಡು ಅಟ್ಟ ಇಳಿದು ಬರ್ತಾ ಇದ್ದಾಳೆ, ಮೆಟ್ಲು ಇಳಿದು ಬರ್ತಾ ಇರಬೇಕಾದ್ರೆ ಆಕೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹೋಗ್ತಾ ಇದೆ, ಏನು ನನ್ನ ಕರ್ಮಪ್ಪ ಇದೆಲ್ಲ ಮಾಡಬೇಕಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಅದನ್ನು ಕಂಡು ಗಾಂಧೀಗೆ ಭಾಳ ಸಿಟ್ಟು ಬಂದ್ಬಿಡುತ್ತಂತೆ, ಭಾರಿ ಸಿಟ್ಟು ಬಂತು. ಅದನ್ನು ತೊಳೆಯೋದಷ್ಟು ದೊಡ್ಡದಲ್ಲ ಗಾಂಧೀಜಿಗೆ, ಸಂತೋಷವಾಗಿ ತೊಳಿಬೇಕು ಅಂತ ಇರು ಹಠ, ತೊಳೆಯೋದಂತೂ ಕಂಪಲ್ಸರಿ, ಅದು ತೊಳೆದು ಸಂತೋಷವಾಗಿ ತೊಳಿಬೇಕು ಅಂತ ಹೇಳಿದ್ರಂತೆ. ಆಕೆ ಇದು ಏನು ಕರ್ಮ ನನಗೆ, ಇದು ಯಾಕೆ ಹಿಂಗೆ ಮಾಡ್ಬೇಕು ನಾನು ಅಂತ ಕೇಳಂತೆ. ಅಂದ ತಕ್ಷಣ ಇವ್ರು ಏನು ಮಾಡಿದಾರೆ ಗೊತ್ತಾ, ಕೋಪ ಆಕೆ ರಟ್ಟೆ ಹಿಡಿದು ದರ ದರ ದರ ಎಳ್ಕೊಂಡು ಗೇಟ್ ಹೊರಗೆ ಬಂದು ಮನೆಯನ್ನು ತಳ್ಳಿಬಿಟ್ರು, ಹೊರಗೆ ಹೋಗು ನೀನು, ಎಲ್ಲಾದರೂ ಹೋಗ್ಬಿಡು ನೀನು ಅಂತ ತಳ್ಳಿಬಿಟ್ರು. ಆಕೆ ಎಲ್ಲಿ ಹೋಗ್ಬೇಕು, ಆಕೆ ಏನು ಮಾಡಿದ್ಲು ಅಂದರೆ ಪಾತ್ರೆಯನ್ನು ಬಿಸಾಕ್ಬಿಟ್ಟು ಕೆಳಗಡೆ, ನಾಚಿಕೆ ಆಗಲ್ಲ ನಿಮಗೆ ಅಂದ್ಲು. ಒಬ್ಬ ಹೆಂಗಸಿನ ಕರ್ಕೊಂಬಂದು ಭಾರತದಿಂದ ಬೇರೆ ದೇಶದಲ್ಲಿ ಯಾವುದೋ ದೇಶದಲ್ಲಿ ಬಂದು ಹೊರಗೆ ಹೋಗೊಂದು, ಎಲ್ಲಿ ಹೋಗ್ಬೇಕು ನಾನು, ನಾಚಿಕೆ ಆಗಲ್ಲ ನಿಮಗೆ ಅಂದಂತೆ. ಅಷ್ಟು ವಾಪಸ್ ಯಾವಾಗ ಕಸ್ತೂರ್ಬಾ ಅಂದರೂ ಗಾಂಧೀಜಿಗೆ ಚೌಟಿಯಿಂದ ಹೊಡೆದಂಗಾಯ್ತು. ಅವ್ರು ಹೇಳ್ತಾರೆ, ನನಗೆ ಬಹಳ ಕಷ್ಟ ಅನಿಸ್ತು ನನಗೆ ಅಂತ ಹೇಳ್ತಾರೆ. ಈ ಘಟನೆ ನನ್ನನ್ನು ಸಾಕಷ್ಟು ಪರಿವರ್ತಿಸಿತು ಅಂತ ಬರೀತಾರೆ, ಪರಿವರ್ತನೆ ಮಾಡುತ್ತೆ ನನ್ನಲ್ಲಿ. ಯಾಕಂದರೆ ತುಂಬ ಸಿಟ್ಟು ಬರ್ತಿತ್ತು ಗಾಂಧೀಜಿಗೆ, ಮೊದಲು ಶೀಘ್ರ ಕೋಪ ಬರ್ತಿತ್ತಂತೆ ಗಾಂಧೀಜಿಗೆ. ಅವಾಗ ಅನ್ಕೊಂಡ್ರಂತೆ, ಮತ್ತೊಬ್ಬರ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕು ನನಗಿಲ್ಲ ಎಂದು ಅರ್ಥವಾದದ್ದು ಅಂದು ನನಗೆ ಅಂತ. ಏನಿದ್ದರೂ ನನ್ನನ್ನು ನಾನೇ ತಿದ್ದಿಕೊಳ್ಳಬೇಕು, ನಾನು ತೊಳಿತೇನೆ ಪಾತ್ರೆಯನ್ನು ಅಂತ ಹೇಳಿದ್ರಂತೆ. ಕೆಲವು ಸಲ ಮಾಡಿದ್ರು ಕೂಡ, ಗಾಂಧೀಜಿನೇ ಮಾಡ್ತಿದ್ರು ಕೆಲವು ಸಲ ತೊಳಿತಿದ್ರು.

ಕೋಪ ಮನುಷ್ಯನ ದೌರ್ಬಲ್ಯದ ಪ್ರತೀಕ ಅಂತ ನನಗೂ ತುಂಬಾ ನಂಬಿಕೆ ಇದೆ ಅದ್ರ ಮೇಲೆ. ಅದಕ್ಕೆ ಲಾಸ್ ಆಫ್ ಟೆಂಪರ್ ಅಂತಾರೆ ನೋಡಿ, ಗೇನ್ ಆಫ್ ಟೆಂಪರ್ ಅನ್ನಲ್ಲ. ವೈ ಡಿ ವಿ ಲೂಸ್? ಕಳ್ಕೋಬೇಕಾಕೆ. ಕೋಪ ಬಂದಾಗ ರ್ಯಾಷನಲ್ ಇರೋಲ್ಲ, ರೀಸನ್ ಇರೋಲ್ಲ. ಗಾಂಧೀಜಿಗೆ ಹಂಗೆ ಆಗ್ಬಿಡೋದು. ಅದಕ್ಕೆ ಹೇಳಿದ್ರಂತೆ ಕೋಪ ದೌರ್ಬಲ್ಯದ ಪ್ರತೀಕ ಅಂದ್ಬಿಟ್ಟು ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತಂದ್ರಂತೆ. ಅದಕ್ಕೆ ಅವರ ಜೀವನ ಚರಿತ್ರೆಯನ್ನು ಬರೆದಂತಹ ಫಿಶರ್, ಒನ್ ಆಫ್ ದಿ ಫೈನೆಸ್ಟ್ ಬಯೋಗ್ರಫೀಸ್ ಆಫ್ ಗಾಂಧಿ ಅದರ್ ದ್ಯಾನ್ ಇಸ್ ಓನ್, ಫಿಶರ್ ಬರೀತಾನೆ, ದಿಸ್ ವಾಸ್ ಅ ರಿಮಾರ್ಕಬಲ್ ಕೇಸ್ ಆಫ್ ಸೆಕೆಂಡ್ ಬರ್ತ್ ಇನ್ ಒನ್ ಲೈಫ್ ಟೈಮ್ ಅಂತ. ಎಷ್ಟು ಚೆನ್ನಾಗಿ ಬರೀತಾನೆ, ಇದು ಒಂದೇ ಜೀವನದಲ್ಲಿ ಎರಡನೇ ಹುಟ್ಟು ಬಂದಂಗೆ ಆಗಿತ್ತು ಗಾಂಧೀಜಿಗೆ. ಅಂದಿಂದ ಕೋಪ ಮಾಡ್ಕೊಳ್ಳೋದನ್ನು ಗಾಂಧಿ ಕಮ್ಮಿ ಮಾಡ್ಕೊಂಡ್ಬಿಟ್ರು. ಗಾಂಧಿ ಕೋಪ ಮಾಡ್ಕೋತಿರ್ಲಿಲ್ಲ, ಕೋಪ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂಡ ಖುಷಿ ಕೋಪ, ಕೆಲಸ ಆಗಲಿಲ್ಲ ಅಂತ ಅಷ್ಟು ಅನ್ನೋದು ಅಷ್ಟೇ. ಅದು ಅವ್ರ ಬಗ್ಗೆ ತುಂಬ ಪ್ರೀತಿ ಇರ್ತಿತ್ತು ಅವರಿಗೆ, ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಟರು ಅವರು ಅಂತ ಹೇಳಿ. ಅದಕ್ಕೆ ಕೋಪ ಶಮನದ ಒಂದು ವಿಧಿ ಇದು ಅಂತ. 6 ವರ್ಷ ಆದಮೇಲೆ ಭಾರತಕ್ಕೆ ಬರಬೇಕು ಅಂತ ವಿಚಾರ ಮಾಡ್ಕೊಂಡ್ರು. ಬಂದ್ಬಿಡ್ಬೇಕಿನ್ನ ಅಂತ ತೀರ್ಮಾನ ಆಯಿತು, ಹೇಳು ಆಯಿತು, ಅವ್ರ ಬೀಳ್ಕೊಡುಗೆ ಸಮಾರಂಭನೂ ಆಯಿತು. ಬೀಳ್ಕೊಡ್ಬೇಕಲ್ಲ, ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಗಾಂಧೀಜಿ ನಮಗೋಸ್ಕರ ಅಂತ ಹೇಳಿ ಚಿನ್ನ ಬೆಳ್ಳಿ ವಜ್ರದೆಲ್ಲ ಆಭರಣ ಎಲ್ಲ ಕೊಟ್ಟಿದ್ರಂತೆ, ಇವರಿಗೆಲ್ಲ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಸಾಮಾನೆಲ್ಲ ಇದೆ. ಗಾಂಧೀಜಿಗೆ ವಿಚಾರ ಬಂತಂತೆ, ಇದು ಕೊಟ್ಟದ್ದು ನಾನು ಮಾಡಿದ ಸಮಾಜ ಕೆಲಸಕ್ಕೆ, ನನಗೆ ತಗೊಳಕ್ಕೆ ಏನು ಹಕ್ಕಿದೆ ಇದನ್ನ ಅಂತ ಹೇಳಿ ಅವ್ರು ಹೇಳ್ತಾರೆ. ಮನಸ್ಸಿನಲ್ಲಿ ತಳಮಳ, ಯಾಕಂದ್ರೆ ಕೊಡಲು ಇಷ್ಟವಿಲ್ಲ, ಇಟ್ಟುಕೊಳ್ಳುವುದು ಸರಿಯಲ್ಲ. ಇಷ್ಟು ಚೆನ್ನಾಗಿದೆ ನೋಡಿ, ಕೊಡಲು ಇಷ್ಟವಿಲ್ಲ, ಇಟ್ಟುಕೊಳ್ಳುವುದು ಸರಿಯಲ್ಲ. ಏನ್ ಮಾಡೋದು ಹಾಗಾದ್ರೆ? ಒಂದು ದತ್ತಿ ಮಾಡಿಬಿಡೋಣ, ಒಂದು ಟ್ರಸ್ಟ್ ಮಾಡಿಬಿಟ್ಟು ಟ್ರಸ್ಟಿಗೆ ಕೊಟ್ಟು ಧರ್ಮದರ್ಶಿಗಳನ್ನ ಅಪಾಯಿಂಟ್ ಮಾಡಿ ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ಕೊಳ್ಳಿ, ಸಮಾಜ ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಅಂದ್ರಂತೆ. ಡೆಮೋಕ್ರೆಟಿಕ್ ನೋಡಿ, ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡ್ರಂತೆ. ಅವ್ರನ್ನ ಒಪ್ಪಿಸೋದು ಕಷ್ಟ ಆಗಿರಲಿಲ್ಲ ಅಂತ ಬರೀತಾರೆ ಗಾಂಧಿ. ಖಂಡಿತ ಕಷ್ಟ ಆಗಿರ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರು ಹೇಳಿದ ತಕ್ಷಣ ಕೇಳಿಬಿಡ್ತಿದ್ರು ಮಕ್ಕಳು. ಮಕ್ಕಳಿಗೆ ಹೇಳಿದ್ರಂತೆ, ನೋಡಪ್ಪ ಇದು ನಮ್ದಲ್ಲ, ಕೊಟ್ಟುಬಿಡೋಣ ಪಾಪು ಅಂತ ಹೇಳಿದ್ರು ಅವರು. ಆದ್ರೆ ಒಪ್ಪಿಸೋದು ಕಷ್ಟ ಆದದ್ದು ಕಸ್ತೂರ್ಬಾ ಅವ್ರನ್ನ.

0: रेडियो सारंग 107.8 एफएम।
1: ಕಡೆ ದಿವಸ ಬಹಳ ತಮಾಷೆ ಆಗಿದೆ. ಅಲ್ಲಿವರು ಕಸ್ತೂರ್ಬಾ ಕೊಟ್ಟಿರಲಿಲ್ಲಂತೆ. ಹೊರಡೋ ದಿವಸ ಬೆಳಿಗ್ಗೆ ಎಲ್ಲ ಆಭರಣ ಇತ್ತಲ್ಲ ಗಂಟು ಕಟ್ಟಿ ತಂದು ಗಾಂಧಿ ಮುಂದಿಟ್ಟು ತಗೊಳ್ಳಿ, ಇನ್ನಿಟ್ಕೊಂಡು ನಾನಾದ್ರೂ ಏನು ಮಾಡಲಿ ಅಂತ ಅದನ್ನು ಕೊಟ್ಬಿಟ್ರಂತೆ. ಎಲ್ಲ ಆಭರಣಗಳನ್ನೆಲ್ಲ ಕೊಟ್ಟು ಒಂದು ದತ್ತಿ ಮಾಡಿ ಅದನ್ನು ಸಮಾಜ ಕೆಲಸಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳಿ ಹೀಗೆ ನಿರಪೇಕ್ಷ ಭಾವನೆಯನ್ನು ಗಾಂಧಿ ತೋರಿಸೋಕೆ ಶುರು ಮಾಡಿದರು. ನನಗೇನೂ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಲಕ್ಷ್ಮೀದಾಸರ ಆರೋಗ್ಯ ಕೆಡ್ತಾ ಇತ್ತು. ದೊಡ್ಡಣ್ಣ ಅವರು ಅಪೇಕ್ಷೆ ಮಾಡಿದ್ದೇನು ಅಂದರೆ, ತಮ್ಮ ಹೋಗಿದ್ದಾನೆ, ದಾಸ್ ದುಡ್ಡು ಕಳಿಸ್ತಾನೆ, ದುಡ್ಡು ಕಳಿಸ್ತಾನೆ ಮನೆಗೆ ಅಂತ ವಿಚಾರ ಮಾಡಿದರು. ಆದರೆ ಗಾಂಧೀಜಿ ಈ ಪ್ರತಿಜ್ಞೆ ತಗೊಂಡ್ರಲ್ಲ, ಸಮಾಜಕ್ಕೋಸ್ಕರ ಬದುಕಬೇಕು, ನನ್ನ ದುಡ್ಡೇ ಬೇಡ, ಸಂಬಳನೇ ಬೇಡ ಅಂತ ಶುರು ಮಾಡಿಬಿಟ್ರು. ಆಗ ತಮ್ಮ ಬರೆದ, ಅಣ್ಣ ಬರೆದ ಒಂದು ಪತ್ರ, ಹಿಂಗೆ ಮಾಡಿದರೆ ಹೇಗೆ ಅಂತ. ಅದು ಗಾಂಧೀಜಿ ಪತ್ರ ಬರೆದಿದ್ದಾರೆ, ಎಷ್ಟು ಅದ್ಭುತವಾದ ಪತ್ರ ಬರೆದಿದ್ದಾರೆ ಅಂದರೆ, ಬಹುಶಃ ಯಾವ ಅಣ್ಣಗೂ ತಮ್ಮ ಹಂಗೆ ಬರೆದಿರಲಿಕ್ಕಿಲ್ಲ. ಅಣ್ಣ, ನಾನು ದುಡ್ಡು ಕಳಿಸ್ತೀನಿ ಅಂತ ನಿಮ್ಗೆ ಯಾವತ್ತೂ ಹೇಳಿರಲಿಲ್ಲ. ಎಷ್ಟು ಸಾಧ್ಯತೆಯೋ ಅಷ್ಟು ಕಳಿಸಿದ್ದೇನೀಗ, ಕಳಿಸಿದ್ದೆಲ್ಲ ನಿಮಗೆ ಆಗಲಿ. ಭಾರತದಲ್ಲಿರುವಂಥ ಯಾವುದೇ ಆಸ್ತಿಯಲ್ಲಿ ಒಂದು ಚೂರು ಕೂಡ ನನಗೆ ಬೇಡ, ಈ ಬರ್ಕೊಡ್ತೀನಿ ನಿಮಗೆ ಆಗಲಿ ಅದು. ಎರಡನೇದು, ಅಕಸ್ಮಾತ್ ನನಗಿಂತ ಮೊದಲು ನೀವು ಕಾಲುವಾದರೆ ನಿಮ್ಮ ಮಕ್ಕಳ ಜವಾಬ್ದಾರಿ ನಾನು ನೋಡ್ಕೋತೇನೆ. ನನಗಿಂತ ಮೊದಲು ನೀವು ಕಾಲುವಾದರೆ ನಿಮ್ಮ ಮಕ್ಕಳ ಜವಾಬ್ದಾರಿ ನೋಡ್ಕೋತೇನೆ. ಆದರೆ ತುಂಬ ಶ್ರೀಮಂತಿಕೆಯಲ್ಲಿ ಇಡ್ತೀನಿ ಅಂತ ನಂಬಿಕೆ ಇಟ್ಕೋಬೇಡಿ. ನಾನು ಹೇಗಿದ್ದೇನೋ ಹಾಗೆ ಮಕ್ಕಳು ಇಟ್ಕೋತೀನಿ, ಅವ್ರನ್ನು ಕೂಡ. ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಬರೋದು. ಅಲ್ಲಿ ಹರಿಲಾಲ್ ಬಗ್ಗೆ ಬರೀತಾರೆ, ನೀವು ಹರಿಲಾಲ್ ಮದುವೆ ಬಗ್ಗೆ ಏನು ಬರೆದಿದ್ದೀರಿ, ಆತ ನನ್ನ ಮಗ ಅನ್ನೋದನ್ನೇ ಮರಿಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇನೆ ನಾನು. ಅದರಿಂದ ಅದ್ರ ಬಗ್ಗೆ ನನಗೆ ಪ್ರಶ್ನೆ ಕೇಳಬೇಡಿ, ನಿಮಗೇನು ತೋಚಿತೋ ಆ ಥರ ಮಾಡ್ಕೊಳ್ಳಿ ಅಂತೆಲ್ಲ ಬರೆದು, ನನ್ನ ಜೀವನ ಇನ್ನು ಮೇಲೆ ಸಮಾಜಕ್ಕೆ ಸೇರಿದ್ದು, ಸಮಾಜ ನನ್ನ ಹೇಗಿಡ್ತದೋ ಹಾಗಿರ್ತೇನೆ, ನನ್ನದಾದದ್ದು ಯಾವುದು ಉಳಿದಿಲ್ಲ ಇವತ್ತು ಅಂತ ಬರೆದು ಕಳಿಸ್ತಾರೆ. ಇನ್ನೊಂದು ಪ್ರಸಂಗ ಆದಂಥದ್ದು. ಒಂದು ದಿವಸ ಜೋಹಾನ್ಸ್ಬರ್ಗ್ ರೈಲ್ವೆ ನಿಲ್ದಾಣದಲ್ಲಿ ಕುಳಿತು ಇವರು ಪ್ರವಾಸಕ್ಕೆ ಹೊರಟಾಗ ಅವರ ಸ್ನೇಹಿತ, ಅವ್ರ ಜೊತೆಗಿರುವಂಥವನು ಹೆನ್ರಿ ಪೊಲಾಕ್ ಅನ್ನೋಂಥ ಮನುಷ್ಯ ಬಂದು ಕೈಯಲ್ಲಿ ಪುಸ್ತಕ ಕೊಟ್ಟನಂತೆ. ರಾತ್ರಿ ಪ್ರವಾಸಕ್ಕೆ ಹೋಗ್ತಿರಲ್ಲ, ಟ್ರೈನ್ನಲ್ಲಿ ಓದ್ತಾ ಹೋಗಿ ಟೈಮ್ ಸಿಕ್ಕಾಗ ಅಂತ ಹೇಳಿ ಒಂದು ಪುಸ್ತಕ ಕೊಟ್ಟ. ಅದು ಜಾನ್ ರಸ್ಕಿನ್ ಅನ್ ಟು ದಿಸ್ ಲಾಸ್ಟ್ ಅಂತ ಪುಸ್ತಕ, ಅನ್ ಟು ದಿಸ್ ಲಾಸ್ಟ್ ಅಂತ ಸಣ್ಣ ಪುಸ್ತಕ. ತಾವು ಓದಿದ್ರೆ ಅರ್ಥ ಆಗುತ್ತೆ, ಬತಮಾಷೆ ಪುಸ್ತಕ. ನಾವು ಓದಿದ್ದೇನೆ ಪುಸ್ತಕ ಅದನ್ನು, ಅನ್ ಟು ದಿಸ್ ಲಾಸ್ಟ್ ಅಂತ, ಚೆನ್ನಾಗಿದೆ ಪುಸ್ತಕ. ಅದನ್ನು ಗಾಂಧೀಜಿಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಅದನ್ನು ಮಲ್ಕೊಳ್ಳಿಲ್ಲ ಟ್ರೈನ್ನಲ್ಲಿ, ಅವರು ಪೂರ್ತಿ ಕುಳಿತು ಅದೇ ಓದಿದರು. ಓದಿಬಿಟ್ಟು ಪೂರ್ತಿ ಮುಗಿಸಿ ಹೇಳ್ತಾರೆ, ನನ್ನ ಜೀವನಕ್ಕೆ ಒಂದು ಗತಿಯನ್ನು ಕೊಟ್ಟಂಥ ಪುಸ್ತಕ ಇದು, ನನ್ನ ಜೀವನ ಗತಿಯನ್ನು ಬದಲಾಯಿಸ್ತಿದ್ದು ಅಂತ. ನಿಜವಾಗಿ ಹೇಳಬೇಕಂದ್ರೆ ನಾನು ಪುಸ್ತಕ ಓದ್ದೆ, ವಿಶೇಷ ಏನು ಅನ್ನಿಸ್ತಿಲ್ಲ ನನಗೆ. ಯಾಕೆ ಹೇಳ್ತೀನಿ ಅಂತಂದರೆ, ಅದಕ್ಕೆ ಫಿಶರ್ ಬರೀತಾನೆ, ಎ ಕ್ರಿಯೇಟಿವ್ ರೀಡರ್ ಈಸ್ ದ ಸೆಕೆಂಡ್ ಆಥರ್ ಆಫ್ ದಿ ಬುಕ್ ಅಂತ. ಒಬ್ಬ ಸೃಜನಶೀಲ ಓದುಗ ಪುಸ್ತಕದ ಎರಡನೇ ಬರಹಗಾರ ಇದ್ದಂಗೆ. ನೋಡಿ, ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಭಾವನೆ ಇದೆ, ಚಿಂತನೆ ಇದೆ, ಆ ಚಿಂತನೆಗೆ ಒಂದು ರೂಪವನ್ನು ಆ ಪುಸ್ತಕ ಕೊಡ್ತಿದ್ರೆ ಆ ಪುಸ್ತಕ ಚೆನ್ನಾಗಿದೆ ಅನಿಸುತ್ತೆ. ನನ್ನ ಚಿಂತನೆಗೆ ಹೊಂದದೇ ಇಲ್ದಿದ್ರೆ ಯಾ ಪುಸ್ತಕ ಚೆನ್ನಾಗಿಲ್ಲ ಅದು ಅಂತ ಅನಿಸುತ್ತೆ. ಅಂದರೆ ಪುಸ್ತಕ ಹೊಸ ವಿಷಯವನ್ನು ಕೊಡೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿರುವಂಥ ಭಾವನೆಯನ್ನು ಉದ್ದೀಪನ ಮಾಡ್ತದೆ ಅಂತ. ಇವ್ರ ಮನಸ್ಸಲ್ಲಿ ಇತ್ತು, ಯಾವುದೋ ಜೀವನದಲ್ಲಿ ಇರಬೇಕು ಅವ್ರ ಮನಸ್ಸಲ್ಲಿ. ಈಗ ನಾನು ನಿಧಾನವಾಗಿ ನಮ್ಮ ದೈಹಿಕ ಶ್ರಮಕ್ಕೆ, ಇಂದ್ರಿಯ ನಿಗ್ರಹಕ್ಕೆ ಹೋಗಬೇಕು, ನಿಸರ್ಗ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಮನಸ್ಸಲ್ಲಿ ಇವರು. ಆ ಹೊತ್ತಿಗೆ ಪುಸ್ತಕ ಓದಿದರು, ತುಂಬ ಇಷ್ಟ ಆಗಿಬಿಡ್ತು. ಅವ್ರು ಹೇಳ್ತಾರೆ, ಇನ್ನೇನಿಲ್ಲ, ಒಂದು ಫಾರ್ಮ್ ಮಾಡಿ ಅಲ್ಲೇ ಇರಬೇಕು, ನಾವು ಕಾಯಕದ ಬದುಕನ್ನು ಬದುಕಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಅದಕ್ಕೆ ಹೇಳಿದ್ನಲ್ಲ, ಎ ಗುಡ್ ರೀಡರ್ ಬಿಕಮ್ ದ ಸೆಕೆಂಡ್ ಆಥರ್ ಆಫ್ ದಿ ಬುಕ್. ನನಗೆ ಆದಂತಹ ಭಾವನೆಗಳನ್ನು ಪುಸ್ತಕ ತೋರಿಸ್ತಾ ಇದ್ರೆ ಪುಸ್ತಕ ಒಳ್ಳೇದು ಅನಿಸುತ್ತೆ.

ನಮಗೆ ಅನ್ಸಲ್ವ ಕೆಲವು ಪುಸ್ತಕದ ಬಗ್ಗೆ ಚರ್ಚೆ ಆಗೋದು ನೋಡಲ್ವ ನಮ್ಮ ಪೇಪರಲ್ಲಿ? ಯಾವುದೋ ಪುಸ್ತಕ ತುಂಬ ಚರ್ಚೆ ಬರುತ್ತೆ, ಆ ಪುಸ್ತಕ ಚೆನ್ನಾಗಿಲ್ಲ ಅಂತ ಕೆಲವರು, ಚೆನ್ನಾಗಿದೆ ಅಂತ ಕೆಲವರು, ಅವರವರ ಮನಸ್ಸಿನ ಭಾವನೆಗಳನ್ನು. ಅದಕ್ಕೆ ಒಬ್ಬ ಸೈಕಾಲಜಿಸ್ಟ್ ಭಾಳ ಚೆನ್ನಾಗಿ ಹೇಳ್ತಾನೆ, ಹೂ ಆರ್ ಗುಡ್ ಪೀಪಲ್, ಪುಸ್ತಕ ಅಂತ ಬಿಡಿ, ಹೂ ಆರ್ ಗುಡ್ ಪೀಪಲ್, ಗುಡ್ ಪೀಪಲ್ ಆರ್ ದೋಸ್ ಹು ಎಕ್ಸೆಪ್ಟ್ ಮೈ ಐಡಿಯಾಸ್ ಅಂತ. ನನ್ನ ಮಾತನ್ನು ಒಪ್ಪೋರು ಒಳ್ಳೆಯವರು, ನಾವು ಮಾತಾಡಲ್ವ, ಮನೆಮಂತಂಗೆ ಎಷ್ಟು ಚೆನ್ನಾಗಿದ್ದಾರೆ ಹುಡುಗ, ಈ ಕೆಟ್ಟ ಹೋಗಿದ್ದಾನೆ ಅವನು, ಯಾಕಂದ್ರೆ ಮನೆಯವರೆಗೆ ನನ್ನ ಮಾತು ಕೇಳ್ತಾ ಇದ್ದ, ಈ ಕೇಳ್ತಾ ಇಲ್ಲ ಅಷ್ಟೇ. ಎಲ್ಲಿವರೆಗೂ ನನ್ನ ಮಾತಿಗೆ ಒಪ್ಪಿಗೆ ಕೊಡ್ತಾರೋ ಅವ್ರು ಒಳ್ಳೆಯವರು. ಹಾಗೆ ಪುಸ್ತಕ ಕೂಡ ಹಾಗಾಯಿತು ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಫಿಷರ್ ಬರೀತಾನೆ, ಹೀ ಪುಟ್ ಥಿಂಗ್ಸ್ ಇನ್ ಟು ಇಟ್ ಅಂಡ್ ಟುಕ್ ಬ್ಯಾಕ್ ವಿತ್ ಇಂಟ್ರೆಸ್ಟ್ ಅಂತ. ತನ್ನ ಮನಸ್ಸಿನ ಚಿಂತನೆಗಳನ್ನು ಪುಸ್ತಕದಲ್ಲಿ ಹಾಕಿ ಬಡ್ಡಿ ಸಹಿತ ವಾಪಸ್ ತಕೊಂಡ್ರು ಗಾಂಧಿ, ಅದರಿಂದ ಪುಸ್ತಕ ಚೆನ್ನಾಗಿದೆ ಅನಿಸ್ಬಿಡ್ತು ಅಂತ. ತಕ್ಷಣ ಏನು ಮಾಡಿದರು ಅಂದರೆ ಫೀನಿಕ್ಸ್ ಹತ್ರ ಒಂದು 100 ಎಕರೆ ಫಾರ್ಮ್ ಮಾಡಿದರು. ಸಾಮಾನ್ಯ ಜೀವನ ಎಲ್ಲರೂ ಅಲ್ಲೇ ಇರಬೇಕು, ಎಲ್ಲರೂ ಗುಡಿಸ್ಲ, ದೈಹಿಕ ಶ್ರಮ, ನಿಸರ್ಗ ಚಿಕಿತ್ಸೆ, ಇಂದ್ರಿಯ ನಿಗ್ರಹಗಳ ಪ್ರಯೋಗಗಳು, ಅಲ್ಲಿಂದ ಬ್ರಹ್ಮಚಾರಿ ವ್ರತವನ್ನು ಆಲಿಸ್ಕೊಂಡ್ಬಂದರು ಗಾಂಧೀಜಿ ಕೊನೆವರೆಗೂ ಅಂತ. ಸಾಂಘಿಕ ಜೀವನಕ್ಕೆ ನಾಂದಿ ಆಯಿತು ಅಂತ. ನೋಡಿ, ಯಾರೊಂದಿಗೂ ಮಾತಾಡದೇ ಇದ್ದಂಥ ಗಾಂಧಿ, ಮೊದಲು ಸಂಕೋಚಿತ ಸ್ವಭಾವದಿದ್ದಂಥವರು, ಈಗ ಎಲ್ಲರ ಜೊತೆಗೆ ಬದುಕಬೇಕು ಅಂತನ್ನುವಂಥ ತೀರ್ಮಾನ ಬಂದರು. ಎಲ್ಲರೂ ಕೂಡ ಆಗಿರ್ಬೇಕು, ಎಲ್ಲರೂ ಕೂಡ ಊಟ ಮಾಡಬೇಕು, ಎಲ್ಲರೂ ಕೂಡ ಅಡುಗೆ ಮಾಡಬೇಕು, ಕೆಲಸ ಹಂಚ್ಕೊಂಡಿದ್ದಾರೆ, ಎಲ್ಲ ಕೆಲಸ ಹಂಚ್ಕೊಂಡು ತಾವೇ ಮಾಡಬೇಕು ಅನ್ನುವಂಥ ಕೆಲಸ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದರು ಅಂತಂದರೆ, ಈ ಪೋಲಾಕ್ ಅಂತ ಹೇಳಿದ್ನಲ್ಲ, ಪೋಲಾಕ್ ಅವನ ಹೆಂಡತಿಗೆ ಒಂದು ಗುಡಿಸಲ ಕೊಟ್ಟಿದ್ದಾರೆ. ಆ ಗುಡಿಸಲ್ ಪಾಪಕ್ಕೆ ಒಂದ್ಸಲ ಬಂದು ಕೇಳಿದಂತೆ, ಒಂದೆರಡು ಕರ್ಟನ್ ತರಿಸ್ಕೊಡಿ ಕಿಟಕಿಗೆ ಹಾಕೋದಕ್ಕೆ, ಆಮೇಲೆ ಒಂದೆರಡು ಪೇಂಟಿಂಗ್ ಹಾಕೋಣ ಗುಡಿಸಲ್ದಲ್ಲಿ ಅಂತ. ಇವ್ರು ಕೇಳಿದ್ರು, ಯಾಕೆ ವೇಸ್ಟ್ ಮಾಡ್ತಿ ದುಡ್ಡು, ಪೇಂಟಿಂಗ್ ಯಾಕೆ, ಕರ್ಟನ್ ಯಾಕೆ, ಕಿಟಕಿ ನೋಡಿ ನಿಸರ್ಗ ಕಾಣಿಸಲ್ವಾ, ನಿಸರ್ಗ ಕಾಣಿಸಲ್ವಾ, ಅದಕ್ಕಿಂತ ಚೆನ್ನಾಗಿರೋ ಪೇಂಟಿಂಗ್ ಸಿಗತ್ತಾ ನಿನಗೆ ಅಂತ. ಆಕೆನೂ ಹಠ ಬಿಡಲಿಲ್ಲ, ರಾತ್ರಿ ಏನು ಕಾಣಿಸುತ್ತೆ ಅಂದಕ್ಕೆ, ರಾತ್ರಿ ಹೊರಗಡೆ ಕೂತ್ಕೊ ಆಕಾಶ ನೋಡು ಅಂದರು, ಕರ್ಟನ್ ಯಾಕೆ ಬೇಕು ನಿನಗೆ ಅಂತ ಇವ್ರು ಕೇಳಿದ್ರು. ಆಕೆ ಹೇಳಿದ್ದು, ನಿಮ್ಮ ಗೋಡೆ ಇಷ್ಟು ಕೆಟ್ಟದಾಗಿದೆ, ಆ ಕಿಟಕಿಗಳು ಎಷ್ಟು ಹಮೆ ಚುರಿಸಿದೆ, ಅದು ಅಸಹ್ಯ ಕಾಣುತ್ತೆ, ಅದನ್ನು ಮುಚ್ಚೋಕ್ಕಾದ್ರೂ ಕರ್ಟನ್ ಬೇಕು ಅಂತ. ಇವರು ಜಿಜ್ಞಾಸೆ, ಒಂದು ಕರ್ಟನ್ನು ಇದಕ್ಕೋಸ್ಕರ ಯಾಕೆ ಬೇಕದು, ಸಿಂಪಲ್ ಆಗಿರಬೇಕು ಅಂತ ಜಗಳಾಡಿದ್ರು. ಆದರೆ ಮರುದಿನ ಸಾಯಂಕಾಲ ಹೊತ್ತಿಗೆ ಅವ್ರ ಕರ್ಟನ್ನು ಪೇಂಟಿಂಗ್ ಎಲ್ಲ ತರಿಸ್ಕೊಟ್ಟಿದ್ರು ಅಂತ ಹೇಳ್ತಾರೆ. ಅಂದರೆ ಅವ್ರು ಪ್ರತಿಯೊಂದು ಪರೀಕ್ಷೆ ಮಾಡಿ ಅವಶ್ಯಕ ಅಂದರೆ ಮಾತ್ರ ತರಿಸ್ಬೇಕು, ತರಿಸಬಾರದು ಅಂತ ಗಾಂಧೀಜಿ ಕೆಲಸ ಆವಾಗ. ಇವತ್ತಿನ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: रेडियो सारंग 107.8 FM
1: ನೂರ ಹದಿನಾಲ್ಕು ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ. ರಾಜ್ಯಾದ್ಯಂತ ಏಕರೂಪದ ಹೊಸ ವೇಳಾಪಟ್ಟಿ, ಪ್ರತಿ ಶನಿವಾರ ಬೆಳಿಗ್ಗೆ 8:30 ಶಾಲೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ಶಿಕ್ಷಣ ಇಲಾಖೆಯು ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಸಿಹಿ ಸುದ್ದಿ ನೀಡಿದೆ. ಇನ್ನು ಮುಂದೆ ಶನಿವಾರದ ತರಗತಿಯ ವೇಳಾಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ತರಲಾಗಿದ್ದು, ರಾಜ್ಯಾದ್ಯಂತ ಎಲ್ಲಾ ಶಾಲೆಗೂ ಅನ್ವಯವಾಗುವಂತೆ ಏಕರೂಪದ ಹೊಸ ಸಮಯವನ್ನು ಅಧಿಕೃತವಾಗಿ ಜಾರಿಗೆ ತರಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆಯ ಹೊಸ ಆದೇಶದ ಪ್ರಕಾರ ಇನ್ನು ಮುಂದೆ ಶನಿವಾರದ ದಿನದಂದು ಬೆಳಿಗ್ಗೆ 8:30 ಮಧ್ಯಾಹ್ನ 12:30 ತರಗತಿಗಳು ನಡೆಯುತ್ತೆ. ಇಲ್ಲಿಯವರೆಗೆ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಮಯ ಇತ್ತು. ಕೆಲವು ಶಾಲೆಯಲ್ಲಿ ಬೆಳಿಗ್ಗೆ 8:00 to 12:00 ತರಗತಿಗಳಿದ್ದರೆ, ಇನ್ನೂ ಕೆಲವು ಕಡೆ 7:30 to 11:30 ಶಾಲೆ ನಡೀತಾ ಇತ್ತು. ಈ ಗೊಂದಲಕ್ಕೆ ತೆರೆ ಎಳೆದಿರುವ ಶಿಕ್ಷಣ ಇಲಾಖೆ ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗಳು ಕಡ್ಡಾಯವಾಗಿ ಒಂದೇ ಸಮಯವನ್ನು ಪಾಲಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಈ ಹೊಸ ನಿಯಮದಿಂದಾಗಿ ವಿದ್ಯಾರ್ಥಿಗಳು ಶನಿವಾರ ಬೆಳಿಗ್ಗೆ ತೀರಾ ಬೇಗ ಎದ್ದು ತರಾತುರಿಯಲ್ಲಿ ಶಾಲೆಗೆ ಓಡುವ ಸಂಕಟ ತಪ್ಪಿದಂತಾಗಿದ್ದು, ಮಕ್ಕಳಿಗೆ ದೊಡ್ಡ ನಿರಾಳತೆ ಸಿಕ್ಕಿದೆ. ಶಿಕ್ಷಕರಿಗೂ ಈ ನಿರ್ಧಾರ ನೆಮ್ಮದಿ ತಂದಿದೆ. ಶಿಕ್ಷಕರು ಯಾವುದೇ ತಾಂತ್ರಿಕ ಒತ್ತಡವಿಲ್ಲದೆ ನಿಗದಿತ ಸಮಯಕ್ಕೆ ಸರಿಯಾಗಿ ಹಾಜರಾತಿಯನ್ನು ದಾಖಲಿಸಲು ಈ ಹೊಸ ವೇಳಾಪಟ್ಟಿ ಹೆಚ್ಚುವರಿ ಸಮಯ ಸಹಕಾರಿಯಾಗಲಿದೆ ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಇನ್ನು ಕಾರ್ಖಾನೆಯೊಂದರ ಸೆಪ್ಟಿಕ್ ಟ್ಯಾಂಕ್ನಲ್ಲಿ ವಿಷ ಅನಿಲ ಸೇವನೆಯಿಂದ 3 ಕಾರ್ಮಿಕರು ಮೃತಪಟ್ಟ ದಾರುಣ ಘಟನೆ ಹೊಸದಿಲ್ಲಿ ರಾಜಧಾನಿ ಹೊಸದಿಲ್ಲಿಯ ಹೊರವಲಯದಲ್ಲಿ ಶುಕ್ರವಾರ ನಡೆದಿದೆ. ಮೃತಪಟ್ಟ ಕಾರ್ಮಿಕರನ್ನು ಅರುಣ್, ಸಂದೀಪ್ ಮತ್ತು ಚಾಂದ್ ಎಂದು ಗುರುತಿಸಲಾಗಿದೆ. ಮುಡ್ಕ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಯೊಂದರಲ್ಲಿ ಮಧ್ಯಾಹ್ನ 12 ಸುಮಾರಿಗೆ ಈ ದುರಂತ ಸಂಭವಿಸಿದೆ. ಕಾರ್ಖಾನೆಯ ಸೆಪ್ಟಿಕ್ ಟ್ಯಾಂಕನ್ನು ಸ್ವಚ್ಛಗೊಳಿಸಲು ಈ 3 ಅದರ ಒಳಗಡೆ ಇಳಿದಿದ್ದರು. ಆದರೆ ಸೆಪ್ಟಿಕ್ ಟ್ಯಾಂಕ್ನಿಂದ ಹೊರಹೊಮ್ಮಿದ ವಿಷ ಅನಿಲವನ್ನು ಸೇವಿಸಿದ್ದರಿಂದ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ಕೂಡಲೇ ಅಗ್ನಿಶಾಮಕ ದಳದ 2 ತುರ್ತು ರಕ್ಷಣಾ ಸೇವೆ ವಾಹನಗಳು ಸ್ಥಳಕ್ಕೆ ಧಾವಿಸಿದ್ದಾದರೂ ದಾರಿ ಮಧ್ಯೆ ಸಂಚಾರ ದಟ್ಟಣೆಯ ನಡುವೆ ಅವು ಸಿಲುಕಿಕೊಂಡಿದ್ದು, ಬಳಿಕ ಬೇರೆ ಕಡೆಯಿಂದ ಇನ್ನೊಂದು ವಾಹನವನ್ನು ಕೂಡ ರವಾನಿಸಲಾಗಿತ್ತು. ಇನ್ನು ಅಯೋಧ್ಯೆ ರಾಮಮಂದಿರಕ್ಕೆ ಭಕ್ತರು ನೀಡಿದ್ದ ದೇಣಿಗೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ದುರ್ಬಳಕೆ ಮಾಡಿಕೊಂಡ ಆರೋಪದ ಮೇಲೆ 8 ಮಂದಿ ವಿರುದ್ಧ FIR ದಾಖಲಾಗಿದ್ದು ಅವರನ್ನೆಲ್ಲ ಬಂಧಿಸಲಾಗಿದೆ ಎಂದು ಶುಕ್ರವಾರ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಆರೋಪಿಗಳನ್ನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ರಾಯ್, ಅವರ ಆಪ್ತ ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು, ಲವಕುಶ ಮಿಶ್ರಾ, ಅನುಕಲ್ಪ ಮಿಶ್ರಾ, ಅವಿನಾಶ್ ಶುಕ್ಲಾ, ಮನೀಶ್ ಯಾದವ್, ರಾಮಶಂಕರ್ ಮಿಶ್ರಾ, ಸುಭಾಷ್ ಚಂದ್ರ ಶ್ರೀವಾಸ್ತವ ಮತ್ತು ಕರುಣೇಶ್ ಪಾಂಡೆ ಎಂದು ಗುರುತಿಸಲಾಗಿದೆ. ಆರೋಪಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ಅಯೋಧ್ಯೆ ರಾಮಮಂದಿರದ ದೇಣಿಗೆ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ತೀವ್ರಗೊಂಡಿರುವ ಬೆನ್ನಲ್ಲೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ರಾಯ್ ಹಾಗೂ ಟ್ರಸ್ಟಿ ಅನಿಲ್ ಮಿಶ್ರಾ ಅವರು ಶುಕ್ರವಾರ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೈತಿಕ ಹೊಣೆ ಹೊತ್ತು ಅವರು ಈ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ದೇಶ ವಿದೇಶದ ಸಮಸ್ತ ಶ್ರದ್ಧಾಳುಗಳ ಕೇಂದ್ರವಾಗಿರುವ ರಾಮಮಂದಿರದಲ್ಲಿ ಅವ್ಯವಹಾರದಂತಹ ಘೋರ ಅಪಚಾರ ನಡೆಯಬಾರದಿತ್ತು. ನಡೆದದ್ದು ಸತ್ಯವಾದರೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇದೆ. ಸರಿಯಾಗಿ ತನಿಖೆ ನಡೆಯುವ ವಿಶ್ವಾಸ ಇದೆ. ಆ ಮೂಲಕ ಸತ್ಯಾಸತ್ಯತೆ ಶೀಘ್ರವಾಗಿ ಹೊರಬರಬೇಕು ಎಂದು ರಾಮಮಂದಿರ ವಿಶ್ವಸ್ತ ಮಂಡಳಿ ಟ್ರಸ್ಟ್ ಸದಸ್ಯ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಹೇಳಿದರು. ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆಯು ನಡೆಸಿದ್ದ ಆಪರೇಷನ್ ಸಿಂಧೂರ ಅವಧಿಯಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದ 6 ಯೋಧರ ಗುರುತನ್ನು ಮೊದಲ ಬಾರಿಗೆ ಬಹಿರಂಗಗೊಳಿಸಲಾಗಿದೆ. 6 ಜನ ಹುತಾತ್ಮ ಯೋಧರನ್ನು ದಿಲ್ಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಶಾಶ್ವತವಾಗಿ ಗೌರವಿಸಲಾಗುವುದು. ಅವರ ಪರಮೋಚ್ಚ ತ್ಯಾಗವು ದೇಶದ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುವಂತಾಗಲು ಸ್ಮಾರಕದ ತ್ಯಾಗ ಚಕ್ರದ ಗ್ರಾನೈಟ್ ಇಟ್ಟಿಗೆಯ ಮೇಲೆ ಅವರ ಹೆಸರನ್ನು ಕೆತ್ತಲಾಗುವುದು. ಹುತಾತ್ಮರಲ್ಲಿ ಭಾರತೀಯ ಸೇನೆಯ 5 ಮತ್ತು ಭಾರತೀಯ ವಾಯುಪಡೆಯ 1 ಸೇರಿದ್ದಾರೆ. ಸುಬೇದಾರ್ ಮೇಜರ್ ಪವನ್ ಕುಮಾರ್, ರೆಫೆಲ್ಮ್ಯಾನ್ ಸುನಿಲ್ ಕುಮಾರ್, ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್, ಅಗ್ನಿವೀರ್ ಮುರಳಿ ನಾಯಕ್, ಹವಿಲ್ದಾರ್ ಸುನಿಲ್ ಕುಮಾರ್ ಸಿಂಗ್, ಭಾರತೀಯ ವಾಯುಪಡೆಯ ಸಾರ್ಜೆಂಟ್ ಸುರೇಂದ್ರ ಕುಮಾರ್ ಹುತಾತ್ಮ ಯೋಧರಾಗಿದ್ದಾರೆ. ಈ 6 ಜನರಲ್ಲಿ 2 ಮರಣೋತ್ತರ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಸುರತ್ಕಲ್ನಲ್ಲಿ ಮೊನ್ನೆ ನಡೆದ ಬಾಲಕಿಯ ಆತ್ಮಹತ್ಯೆ ಪ್ರಕರಣಕ್ಕೆ ಕಾರಣನಾದ ಆರೋಪಿ ಗಂಜಿಮಠ ಮೂಲದ ಮುನೀಶ್ ಪೂಜಾರಿ ಎಂಬಾತನನ್ನು ಕೃತ್ಯ ನಡೆದ ದಿನದಂದೇ ಬಂಧಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಡಿಎನ್ಎ ಪುರಾವೆಗಳಿವೆ, ಇದು ಶಿಕ್ಷೆಗೆ ಸಹಕಾರಿಯಾಗುತ್ತೆ. ಪೊಲೀಸರು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಈ ಮಧ್ಯೆ ಕೆಲವು ವಿಭಾಗಗಳು ಬಾಲಕಿಯ ನ್ಯಾಯಕ್ಕಾಗಿ ಉತ್ಸಾಹದಿಂದ ಧ್ವನಿ ಎತ್ತುತ್ತಾ ಇದೆ. ಇಲ್ಲಿ ಅಪರಾಧ ಪ್ರಕರಣಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದರಲ್ಲಿ ಮೂಲಭೂತ ವಿರೋಧಾಭಾಸಗಳಿವೆ. ಆರೋಪಿ ಇನ್ನೊಂದು ಸಮುದಾಯಕ್ಕೆ ಸೇರಿದವನಾಗಿದ್ದಾಗ ನ್ಯಾಯಕ್ಕಾಗಿ ಬೇಗನೆ ಒತ್ತಾಯಿಸಲಾಗುತ್ತೆ. ಆರೋಪಿ ಸ್ವಸಮುದಾಯಕ್ಕೆ ಸೇರಿದವನಾದಾಗ ಮೌನ ವಹಿಸಲಾಗುತ್ತೆ. ಈ ದ್ವಂದ್ವ ನಿಲುವು ಯಾತಕ್ಕೆ? ಈ ಆಕ್ರೋಶಗಳು ಬಲಿಪಶುಗಳ ನಿಜವಾದ ರಕ್ಷಣೆಗಿಂತ ಕೋಮು ಸೂಕ್ಷ್ಮತೆಗೆ ಮಾತ್ರ ಹೆಚ್ಚು ಪ್ರಾಧಾನ್ಯ ನೀಡದಂತೆ ಆಗುತ್ತೆ. ಸಮಾಜ ನಿಜವಾಗಿಯೂ ನ್ಯಾಯಕ್ಕಾಗಿ ಬದ್ಧರಾಗಿದ್ದರೆ ಎಲ್ಲ ಆರೋಪಿಯನ್ನು ಒಂದೇ ಮಾನದಂಡದಲ್ಲಿ ನೋಡಬೇಕು. ಅಪರಾಧವು ಸಾರ್ವತ್ರಿಕ ಸಮಸ್ಯೆಯಾಗಿದೆ. ಅಪರಾಧಿಗಳು ಎಲ್ಲೆಡೆ ಇದ್ದಾರೆ ಎಂಬ ವಾಸ್ತವದಿಂದ ಯಾವ ಸಮುದಾಯ ಕೂಡ ಹೊರತಾಗಿಲ್ಲ ಎಂಬುದನ್ನು ತಿಳಿಯಬೇಕಾಗಿದೆ ಎಂದು ಪೊಲೀಸ್ ಆಯುಕ್ತರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಕರಾವಳಿಯಲ್ಲಿ ಈ ಬಾರಿ ಮಳೆಯ ಕೊರತೆ ಆಗಿರುವುದರಿಂದ ಕಳೆದ ವರ್ಷದ ಮೇ ಮತ್ತು ಈ ವರ್ಷದ ಮೇ ತಿಂಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಅಂತರ್ಜಲ ಮಟ್ಟ 1.5 ಮೀಟರ್ನಷ್ಟು ಕಡಿಮೆಯಾಗಿದೆ. ಜೂನ್ ಕಳೆದರೂ ಇನ್ನೂ ಮಳೆ ಸರಿಯಾಗಿ ಬಾರದ ಕಾರಣ ಜೂನ್ ತಿಂಗಳಲ್ಲೂ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 1.5 ಮೀಟರ್ಗಿಂತಲೂ ಅಧಿಕ ಅಂತರ್ಜಲ ಮಟ್ಟ ಕಡಿಮೆಯಾಗಿರುವ ಸಾಧ್ಯತೆ ಇದೆ ಎಂದು ಉಡುಪಿ ಅಂತರ್ಜಲ ನಿರ್ದೇಶನಾಲಯದ ಹಿರಿಯ ಭೂವಿಜ್ಞಾನಿ ಡಾಕ್ಟರ್ ದಿನಕರ್ ಶೆಟ್ಟಿ ಹೇಳಿದ್ದಾರೆ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಹಯೋಗದೊಂದಿಗೆ ಶುಕ್ರವಾರ ಉಡುಪಿ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ತಿಂಗಳ ಅಂಗಳ ಸಂವಾದ ಕಾರ್ಯಕ್ರಮದಲ್ಲಿ ಸನ್ಮತಿ ಪ್ರತಿಕ್ರಿಯೆ ಮೇ ತಿಂಗಳ ಸಂಚಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡುತ್ತಿದ್ದರು. ನೀರು ನಮಗೆ ಪ್ರಕೃತಿ ಕೊಟ್ಟವರ. ಭೂಮಿಯ ಮುಕ್ಕಾಲು ಭಾಗ ನೀರಿನಿಂದ ಆವರಿಸಿದ್ದು ಅದರಲ್ಲಿ 97% ಉಪ್ಪು ನೀರು, ಕೇವಲ 3% ಮಾತ್ರ ಸಿಹಿ ನೀರು. ಸಿಹಿ ನೀರಿನಲ್ಲಿ 2% ಮಂಜುಗಡ್ಡೆ ರೂಪದಲ್ಲಿದ್ದರೆ ಕೇವಲ 1% ಮಾತ್ರ ಅಂತರ್ಜಲ ಕೆರೆ ಸರೋವರದಿಂದ ಪಡೆಯಲಾಗುತ್ತಿದೆ. ಇಷ್ಟು ಸಣ್ಣ ಪ್ರಮಾಣದಲ್ಲಿರುವ ನೀರನ್ನು ಕೂಡ ನಾವು ಕುಡಿಯಲು ಕೃಷಿ ಕೈಗಾರಿಕೆಗೆ ಅವೈಜ್ಞಾನಿಕವಾಗಿ ಮನಬಂದಂತೆ ಬಳಸ್ತಾ ಇದ್ದೀವಿ. ಇದರ ಪರಿಣಾಮ 4,500 ಮೀಟರ್ ಮಳೆ ಬೀಳುವ ಕರಾವಳಿಯಲ್ಲೂ ನಾವು ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಎಂದರು. ಭೂಮಿಗೆ ಮಳೆಯ ರೂಪದಲ್ಲಿ ಬಿದ್ದ ನೀರಿನ ಹೆಚ್ಚಿನ ಪ್ರಮಾಣ ಹರಿದು ಸಮುದ್ರ ಸೇರಿದರೆ 8-10% ನೀರು ಭೂಮಿಯ ಗುರುತ್ವಾಕರ್ಷ ಬಲದಿಂದ ಇಂಗೆ ಅಂತರ್ಜಲವಾಗುತ್ತೆ. ಒಂದು ಪ್ರದೇಶದ ಅಂತರ್ಜಲದ ಲಭ್ಯತೆಯ ಅಲ್ಲಿನ ಮಳೆ ವಾಯುಗುಣ ಶಿಲಾಚರಣೆಯನ್ನು ಅವಲಂಬಿಸಿರುತ್ತದೆ ಎಂದವರು ಮಾಹಿತಿ ನೀಡಿದರು. ಮಂಗಳೂರು ನಗರದ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಮತ್ತು ಕೆಎಂಸಿ ಆಸ್ಪತ್ರೆಯು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಆರಂಭಿಸಿದ ಕ್ಯಾಥ್ಲಬ್ 1,000ಕ್ಕೂ ಅಧಿಕ ಹೃದಯ ಚಿಕಿತ್ಸೆಯ ಮೈಲಿಗಲ್ಲು ತಲುಪಿದೆ. ಈ ಹಿಂದೆ ತೀವ್ರ ಹೃದಯ ತುರ್ತು ಪರಿಸ್ಥಿತಿಯಲ್ಲಿದ್ದ ರೋಗಿಗಳು ದೂರದ ಆಸ್ಪತ್ರೆಗೆ ತೆರಳಬೇಕಾಗಿತ್ತು. ಆದರೆ ಕಳೆದ ವರ್ಷದ ಸೆಪ್ಟೆಂಬರ್ 21 ಬಳಿಕ ಬಡ ರೋಗಿಯನ್ನು ದೂರದ ಆಸ್ಪತ್ರೆಗೆ ಕರೆದೊಯ್ಯುವ ಪರಿಸ್ಥಿತಿ ಇಲ್ಲವಾಯಿತು ಎನ್ನಬಹುದು. ಕ್ಯಾಥ್ಲಾಬ್ ಸ್ಥಾಪನೆಗೆ ಸುಮಾರು 5-6 ಕೋಟಿ ರೂಪಾಯಿ ವೆಚ್ಚ ತಗುಲುತ್ತದೆ. ಆದರೂ ರೋಗಿಗೆ ಕೈಗೆಟಕುವ ವಿಶ್ವಮಟ್ಟದ ಹೃದಯ ಚಿಕಿತ್ಸೆಯನ್ನು ಒದಗಿಸುವ ಉದ್ದೇಶದಿಂದ ವೆನ್ಲಾಕ್ ಮತ್ತು ಕೆಎಂಸಿ ಆಸ್ಪತ್ರೆ ಕ್ಯಾಥ್ಲಾಬ್ ಅನ್ನು ಆರಂಭಿಸಿತು. ಅದರಂತೆ ಅತ್ಯಾಧುನಿಕ ಕ್ಯಾಥ್ಲಾಬ್ ಉಪಕರಣ, ವಿಶೇಷ ನರ್ಸಿಂಗ್ ಮತ್ತು ತಾಂತ್ರಿಕ ಸಿಬ್ಬಂದಿಯ ನೇಮಕಾತಿ ತರಬೇತಿ, ಸರ್ಕಾರಿ ವೈದ್ಯರು ಮತ್ತು ಕೆಎಂಸಿ ತಜ್ಞರ ಸಮನ್ವಯದಿಂದ ಅಲ್ಪ ಅವಧಿಯಲ್ಲಿ ಹೃದಯ ಚಿಕಿತ್ಸೆಯ ವಿಶ್ವಾಸಾರ್ಹ ಕೇಂದ್ರವಾಗಿ ಬೆಳೆದಿದೆ. ಅದರ ಪರಿಣಾಮ 9 ತಿಂಗಳಲ್ಲಿ ಸುಮಾರು 1,000ಕ್ಕೂ ಅಧಿಕ ಮಂದಿ ಹೃದಯ ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ರೈತರ ಮಕ್ಕಳಿಗೆ ಮದುವೆಯಾಗಲು ಹುಡುಗಿ ಸಿಗದಿರುವ ಸಮಸ್ಯೆ ತೀವ್ರವಾಗುತ್ತಿದ್ದು ಗ್ರಾಮೀಣ ಭಾಗದ ಕೌಟುಂಬಿಕ ವ್ಯವಸ್ಥೆಯೇ ಕುಸಿದು ಬೀಳುವ ಅಪಾಯ ಎದುರಾಗಿದೆ. ಸಾಮಾಜಿಕ ಸಂಕಷ್ಟಕ್ಕೆ ಸಿಲುಕಿರುವ ಅನ್ನದಾತರು ಮಕ್ಕಳ ಮದುವೆ ಕನಸು ಭಗ್ನವಾಗುವುದನ್ನು ತಡೆಯಲು ವಧು ದಕ್ಷಿಣೆ ಕೊಡಲು ಮುಂದಾಗುತ್ತಿದ್ದಾರೆ. 1980ರ ದಶಕದಲ್ಲಿ ಗುಜರಾತ್, ರಾಜಸ್ಥಾನ ಸಹಿತ ಉತ್ತರ ಭಾರತದ ಸೇಟುಗಳು ಗುಜ್ಜರ ಕನ್ಯಾ ಕೊರತೆ ಕಾರಣ ವಧು ದಕ್ಷಿಣೆ ಕೊಟ್ಟು ಉತ್ತರ ಕರ್ನಾಟಕದ ಜಿಲ್ಲೆಯ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಹೋಗಿದ್ದರು. ರೈತರಿಗೆ ಹೆಣ್ಣು ಸಿಗುತ್ತಿಲ್ಲಬೇಕೆ ಎಂಬ ಪ್ರಶ್ನೆಗೆ ನೌಕರಿ ಇರುವ ಗಂಡು ಮಕ್ಕಳಿಗೆ ಹೆಣ್ಣು ನೀಡುತ್ತಿರುವ ಪೋಷಕರು, ನಗರದಲ್ಲಿ ನೆಲೆಸಿರುವ ವರರಿಗೆ ಹೆಚ್ಚಿದ ಬೇಡಿಕೆ ಆದ್ಯತೆ, ಖಾಸಗಿ ಕಂಪನಿ ಕೆಲಸ ಸ್ಥಿರ ಆದಾಯ ಬಯಸುತ್ತಿರುವುದು, ಹೀಗಾಗಿ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಹುಡುಗಿ ಕೊರತೆ ಕೂಡ ಎನ್ನಲಾಗಿದೆ. ಮಾದಕ ವಸ್ತುಗಳ ಸಾಗಾಟ ಹಾಗೂ ಬಳಕೆಯನ್ನು ಹತ್ತಿಕ್ಕಲು ಜನರು ಗೌಪ್ಯವಾಗಿ ಮಾಹಿತಿ ನೀಡುವ ಉದ್ದೇಶದಿಂದ ಜಿಲ್ಲಾ ಪೊಲೀಸರು ಕಳೆದ ವರ್ಷ ಕ್ಯೂಆರ್ ಕೋಡ್ ಆರಂಭಿಸಿದ್ದು, ಇದಕ್ಕೆ ಜನರಿಂದ ಉತ್ತಮ ಸ್ಪಂದನೆ ದೊರಕಿದೆ. ಶಾಲಾ ಕಾಲೇಜುಗಳು, ಪಿಜಿ ಹಾಸ್ಟೆಲ್ ಫ್ಲಾಟ್ ಸಹಿತ ಯುವಕರು ಸೇರುವ ಪ್ರದೇಶದಲ್ಲಿ ಈ ಕ್ಯೂಆರ್ ಕೋಡ್ ಅಳವಡಿಸಲಾಗಿದೆ. ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿದ ಬಳಿಕ ಲಭ್ಯವಾಗುವ ಲಿಂಕ್ನಲ್ಲಿ ಸುಮಾರು 15 ಪ್ರಶ್ನೆಗೆ ಉತ್ತರಿಸುವ ಮೂಲಕ ಮಾದಕ ವಸ್ತುಗಳ ಬಳಕೆ ಮಾರಾಟದ ಕುರಿತು ಮಾಹಿತಿ ನೀಡಬಹುದಾಗಿದೆ. ಫೋಟೋ ಮತ್ತು ವಿಡಿಯೋ ಅಪ್ಲೋಡ್ ಮಾಡುವ ಅವಕಾಶ ಇದೆ. ಮಾಹಿತಿ ನೀಡುವವರ ವಿವರವನ್ನು ಗೌಪ್ಯವಾಗಿ ಇರಿಸಲಾಗುತ್ತೆ. ಪೊಲೀಸರಿಗೆ ಕ್ಯೂಆರ್ ಕೋಡ್ ಹೆಚ್ಚುವರಿ ಮಾಹಿತಿಯ ಮೂಲವಾಗಿದೆ. ಕಳೆದ ವರ್ಷದಿಂದ ಇವರಿಗೆ ಸೇವನೆ ಸಾಗಾಟ ಸಂಬಂಧಿಸಿದ ಎನ್ಡಿಪಿಎಸ್ ಪ್ರಕರಣದ ಪೈಕಿ ಹೆಚ್ಚಿನ ಪ್ರಕರಣವನ್ನು ಇದರ ಮೂಲಕ ದೊರಕಿರುವ ಮಾಹಿತಿ ಆಧಾರದಲ್ಲಿ ನಡೆಸಲಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಉಡುಪಿ ಇಲ್ಲಿನ ಹರಿರಾಮ್ ಶಂಕರ್ ಅವರು ಮಾತನಾಡಿದರು. ಇನ್ನು ಕೊರಗ, ಮಲೆಕುಡಿಯ, ಜೇನುಕುರುಬ ಸಹಿತ ಬುಡಕಟ್ಟು ಸಮುದಾಯಗಳಿಗೆ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆ ಮೂಲಕ ಪ್ರತಿ ತಿಂಗಳು ನೀಡಲಾಗುತ್ತಿದ್ದ ಪೌಷ್ಟಿಕ ಆಹಾರ ಕಿಟ್ಗಳ ಪೂರೈಕೆ ರಾಜ್ಯದಲ್ಲಿ 5 ತಿಂಗಳಿನಿಂದ ಸ್ಥಗಿತಗೊಂಡಿದ್ದು ಸಮುದಾಯದವರು ಸಂಕಷ್ಟ ಎದುರಿಸುವಂತಾಗಿದೆ. ಕಿಟ್ ಪೂರೈಸ್ತಾ ಇದ್ದ ಗುತ್ತಿಗೆದಾರರನ್ನು ರಾಜ್ಯ ಮಟ್ಟದಲ್ಲಿ ಟೆಂಡರ್ ಕರೆದು ನೇಮಕ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. 5 ತಿಂಗಳಿನಿಂದಲೂ ಕೂಡ ಪೂರೈಕೆ ಸ್ಥಗಿತವಾಗಿರುವುದೇ, ಹಾಗೆಯೇ ಗುತ್ತಿಗೆ ಅವಧಿ ಮುಗಿದದ್ದು ಕೂಡ ಒಂದು ಕಡೆ ಕಾರಣ ಕೂಡ ಹೇಳಲಾಗ್ತಾ ಇದೆ. ಇನ್ನು ದೇಶದಲ್ಲಿ ಜೂನ್ 1 ರಿಂದ 26 ರವರೆಗೆ ಶೇಕಡ 45% ಮಳೆ ಕೊರತೆಯಾಗಿದ್ದು ರೈತರಲ್ಲಿ ಆತಂಕ ಮೂಡಿಸಿದೆ. ಭಾರತದ ಇನ್ಸಾಂಟ್ 3DR ಉಪಗ್ರಹ ಸೆರೆ ಹಿಡಿದಿರುವ ಚಿತ್ರದಲ್ಲಿ ಭಾರತದ ಆಗಸದಲ್ಲಿ ಮೋಡಗಳೇ ಇಲ್ಲ ಎಂದಿರುವುದು ಪತ್ತೆಯಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸ್ತಾ ಇದೆ. ಇನ್ನು ಗೃಹಜ್ಯೋತಿ ಮೂಲಕವೂ ಫಲಾನುಭವಿಗಳ ಜಾತಿ ಮಾಹಿತಿ ಸಂಗ್ರಹಿಸಲು ಸರ್ಕಾರ ಚಿಂತನೆ ನಡೆಸ್ತಾ ಇದ್ದು, ಈ ಸಂಬಂಧ ಕಾಲಮನ್ನ ಮರುಪರಿಶೀಲನೆ ಅರ್ಜಿಯಲ್ಲಿ ಸೇರಿಸಲು ಆಲೋಚಿಸ್ತಾ ಇದೆ. ಫಲಾನುಭವಿಗಳ ಮನೆ ಮನೆಗೆ ತೆರಳಿ ಗೃಹಜ್ಯೋತಿ ಯೋಜನೆಯ ಮರುಪರಿಶೀಲನೆ ನಡೆಸಲಿರುವ ವಿದ್ಯುತ್ ಸರಬರಾಜು ಕಂಪನಿ ಸಿಬ್ಬಂದಿ ಈ ಸಂದರ್ಭದಲ್ಲಿ ಮತದಾರರ ಗುರುತಿನ ಚೀಟಿ ಸಂಖ್ಯೆ, ಆಧಾರ ಸಂಖ್ಯೆ, ಪಡಿತರ ಚೀಟಿ ಸಂಖ್ಯೆಯಂತಹ ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಲಿದೆ. ಸಾಧ್ಯವಾದರೆ ಜಾತಿ ವಿವರವನ್ನು ಪಡೆಯುವ ನಿಟ್ಟಿನಲ್ಲಿ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆದಿದೆ ಎಂದು ಮೂಲಗಳು ತಿಳಿಸಿದೆ. ಯಾಕಂದರೆ ಈ ಕ್ರಮ ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಸೂಚನೆ ಕೊಡಲಾಗಿದೆ. ಯೋಜನೆಯ ಮರುಪರಿಶೀಲನೆ ಅರ್ಜಿಯಲ್ಲಿ ಜಾತಿ ಕಲಂ ಕೂಡ ಸೃಷ್ಟಿಸಲಾಗಿದೆಯಂತೆ. ಗೃಹಜ್ಯೋತಿಗೆ ಸಂಬಂಧಿಸಿ ಮನೆ ಮನೆಗೆ ತೆರಳಿ ಮತದಾರರ ಗುರುತಿನ ಚೀಟಿ, ಪಡಿತರ ಚೀಟಿ ಮಾಹಿತಿ ಸಂಗ್ರಹ ಮಾಡಲಾಗುತ್ತಿದೆ. ಈ ಮೂಲಕ ಜಾತಿವಾರು ಫಲಾನುಭವಿಗಳ ಲೆಕ್ಕ ಹಾಕುವ ಯೋಜನೆ ಸರ್ಕಾರದ್ದು ಎನ್ನಲಾಗಿದೆ. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಇದೀಗ ನಮ್ಮ ಸಂವಿಧಾನ ಕಾರ್ಯಕ್ರಮ ಪ್ರಸಾರಗೊಂಡರೆ 8:30 ಕೊಂಕಣಿ ಕಾರ್ಯಕ್ರಮ, 9:00 ಸುತ್ತಮುತ್ತ ಕಾರ್ಯಕ್ರಮ, 10:00 ಸಾರಂಗ್ ಸಂಗಮ ನೇರ ಪ್ರಸಾರ ಮೂಡಿ ಬರುತ್ತೆ. ಈ ವಾರದಲ್ಲಿ ಪ್ರಸಾರಗೊಂಡ ಎಲ್ಲ ಕಾರ್ಯಕ್ರಮದ ಕುರಿತ ಅವಲೋಕನ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯವನ್ನು ಕೂಡ ಈ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬಹುದು. 6364400949 ಈ ಒಂದು ಸಂಖ್ಯೆಗೆ. 10:30 ಬಹುಭಾಷಾ ಹಾಡುಗಳು ಪ್ರಸಾರವಾಗುತ್ತೆ. 11:00 ಯಕ್ಷಗಾನ ಪಗರಿದ ಸಂಕ 4. 11:30 ತುಳು ಕಾರ್ಯಕ್ರಮದಲ್ಲಿ ಕಾಸುವೋಲು ದೀಪರ ಭಾಗ 3 ನಾಟಕ ಪ್ರಸಾರ. 3:00 ವೃತ್ತಿ ಸಂತೃಪ್ತಿ, 4:00 ಊರು ಕೇರಿ, 5:00 ಡಾಕ್ಟರ್ ಗುರುರಾಜ ಕರ್ಜಗಿ, 6:00 ರೇಡಿಯೋ ಸಂಜೆ, ರಾತ್ರಿ 8:00 ಯಕ್ಷಗಾನ ಮರುಪ್ರಸಾರ, ರಾತ್ರಿ 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಇದು ಇವತ್ತಿನ ಕಾರ್ಯಕ್ರಮದ ಒಂದಿಷ್ಟು ಸಂಕ್ಷಿಪ್ತ ವಿವರ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಪ್ರಿಯ ಕೇಳುಗರೆ, ಸಂವಿಧಾನ ಅರಿವು ಕಾರ್ಯಕ್ರಮದ 4ನೇ ಆವೃತ್ತಿ ಇದು. ಇದೀಗಲೇ ನಾವು ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯಲ್ಲಿ, ಸಂವಿಧಾನದ ರಚನಾ ಮೂಲ ಹಾಗೂ ಬೆಳವಣಿಗೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶನ ತತ್ವಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಇದೀಗಲೇ ನಾವು ಅರ್ಥ ಮಾಡಿಕೊಂಡ ಪ್ರಕಾರ ನಮ್ಮ ಸಂವಿಧಾನ ಮೂಲತವಾಗಿ 395 ಅನುಚ್ಛೇದಗಳನ್ನು, 22 ಭಾಗಗಳನ್ನು ಒಳಗೊಂಡಿತ್ತು. ತಿದ್ದುಪಡಿಗಳ ಮೂಲಕ 448 ಅನುಚ್ಛೇದಗಳನ್ನು ಹಾಗೂ 25 ಭಾಗಗಳನ್ನು ಈಗ ಹೊಂದಿದೆ. ಈ ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನು ಹಾಗೂ ಸವಲತ್ತುಗಳನ್ನು ಕೊಟ್ಟಿದೆ. ಸಂವಿಧಾನವು ಎಲ್ಲರನ್ನು ಸಮಾನರಾಗಿ ಕಾಣುವ, ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಒಂದು ವಿಶಿಷ್ಟ ದಾಖಲೆ. ಇದು ನಮ್ಮ ದೇಶದ ಮೂಲ ಕಾನೂನು, ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ನಮ್ಮ ಸಂವಿಧಾನ ರಚನಾ ಸಮಿತಿ ಅಲ್ಪಸಂಖ್ಯಾತರ ಅಗತ್ಯಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸಿದೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ 15 ಮಹಿಳೆಯರು ಸದಸ್ಯರಾಗಿದ್ದರು ಎಂಬುದು ಅಷ್ಟೇ ಗಮನಾರ್ಹ. ಇವರು ಅಮ್ಮು ಸ್ವಾಮಿನಾಥನ್, ದಾಕ್ಷಾಯಿಣಿ ವೇಲಾಯುದ್ದನ್, ಬೇಗಂ ಐಜಾಜ್ ರಸೂಲ್, ದುರ್ಗಾಬಾಯಿ ದೇಶ್ಮುಖ್, ಅನ್ಸಾ ಜೀವರಾಜ್ ಮೆಹ್ತಾ, ಕಮಲಾ ಚೌಧುರಿ, ಲೀಲಾ ರಾಯ್, ಮಾಲತಿ ಚೌಧುರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಅನ್ನಿ ಮಸ್ಕರೇನ್ ಇವರು. ನಮ್ಮ ಕರ್ನಾಟಕದಿಂದ ಅನೇಕ ಮಹನೀಯರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಕೆಲವರ ಹೆಸರನ್ನು ಹೇಳುವುದಾದರೆ ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕೃಷ್ಣಮೂರ್ತಿ ರಾವ್, ಎಚ್ ಸಿದ್ದವೀರಪ್ಪ, ಎಸ್ ನಿಜಲಿಂಗಪ್ಪ ಇವರುಗಳು. ಪ್ರತ್ಯೇಕವಾಗಿ ಕರ್ನಾಟಕದ ಬಿ ಎನ್ ರಾವ್ ಸಾಂವಿಧಾನಿಕ ಸಲಹೆಗಾರನಾಗಿ ಸಂವಿಧಾನದ ರಚನೆಗೆ ವಿಶೇಷ ಕೊಡುಗೆ ಕೊಟ್ಟವರಾಗಿದ್ದಾರೆ. ನಮ್ಮ ಸಂವಿಧಾನವು ನಮಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದೆ. ಭಾಗ 3ರಲ್ಲಿ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ಹಾಗೂ ಭಾಗ 4ರಲ್ಲಿ ರಾಜ್ಯಕ್ಕೆ ನಮ್ಮ ಸಂವಿಧಾನ ವಿಧಿಸಿದ ಸಕಾರಾತ್ಮಕ ದೃಢೀಕರಣವನ್ನು ಕಾಣುತ್ತೇವೆ. ನಮ್ಮ ಸಂವಿಧಾನ ಮೌಲ್ಯಗಳು ಎಲ್ಲರ ಸಮಾನತೆಗೆ, ಎಲ್ಲರ ಗೌರವಕ್ಕೆ, ಎಲ್ಲರ ಅಭ್ಯುದಯಕ್ಕೆ, ಆ ಚಿಂತನೆಗೆ ವಿಶೇಷ ಕೊಡುಗೆ ನೀಡಿದೆ. ಪ್ರತ್ಯೇಕವಾಗಿ ಲಿಂಗ ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯ, ವಿಕೇಂದ್ರೀಕರಣ, ಸಾಮಾಜಿಕ ನ್ಯಾಯ, ಈ ಎಲ್ಲ ಮೌಲ್ಯಗಳಿಗೆ ನಮ್ಮ ಸಂವಿಧಾನ ನೀಡಿದ ಚೇತನ ಅಪಾರ. ಇವತ್ತಿನ ಆವೃತ್ತಿಯಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ, ಅಂದರೆ ನಮಗೆ ಇತ್ತ ಬಾಧ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನದ ಭಾಗ 4A, ನಮ್ಮ ಬಾಧ್ಯತೆಗಳು ಅಂದರೆ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ತಿಳಿಸುತ್ತದೆ. ಸಂವಿಧಾನ ರಚನಾ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಉಪಬಂಧಗಳು ಇದ್ದಿಲ್ಲ. 1975 ಘೋಷಿತವಾದ ಆಂತರಿಕ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸುವ ಅಗತ್ಯ ಕಂಡುಬಂತು. ಹಾಗಾಗಿ ಸರ್ದಾರ್ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಶಿಫಾರಸು ಮಾಡಲು ಸಮಿತಿಯೊಂದು ರಚಿತವಾಯಿತು. ಈ ಸಮಿತಿಯು ಮೂಲಭೂತ ಕರ್ತವ್ಯಗಳ ಅಧ್ಯಾಯವನ್ನು ಸೇರಿಸುವ ಅಗತ್ಯತೆಯನ್ನು ಅನುಮೋದಿಸಿತು. ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಬಾಧ್ಯತೆಗಳು, ಅಂದರೆ ನಾವು ಅನುಸರಿಸಬೇಕಾದ ಕರ್ತವ್ಯಗಳನ್ನು ನಾವು ಭಾರತೀಯ ನಾಗರಿಕರು ಅರಿಯಬೇಕು, ಅನುಸರಿಸಬೇಕು ಎಂಬುದು ಈ ಸಮಿತಿಯ ಅನಿಸಿಕೆಯಾಗಿತ್ತು. ಇದಕ್ಕನುಗುಣವಾಗಿ 1976 ಅಂದರೆ 42ನೆಯ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳ ಭಾಗ 4A ನಮ್ಮ ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತು. ನಾವೆಲ್ಲ ನಮ್ಮ ಹಕ್ಕುಗಳ ಬಗ್ಗೆ ಉಲ್ಲೇಖಿಸಿ ಒತ್ತುಕೊಟ್ಟು ಮಾತಾಡುವುದು ಸಹಜ. ಆದರೆ ನಮ್ಮ ಕರ್ತವ್ಯ ಬಾಧ್ಯತೆ ಬಗ್ಗೆ ನಮ್ಮ ಅಳುಕು ಹಾಗೂ ಪ್ರಜ್ಞಾಶೀಲತೆ ಸಾಮಾನ್ಯವಾಗಿ ಕಡಿಮೆಯೇ ಎಂದು ಹೇಳಬಹುದು. ನಮ್ಮ ಹಕ್ಕಿನ ಪ್ರಾಬಲ್ಯದಷ್ಟೇ ನಮ್ಮ ಕರ್ತವ್ಯದ ಪ್ರಾಬಲ್ಯ ಸರಿತೂಗಿದರೆ ನಮ್ಮ ಸಾಮಾಜಿಕ ಸಾಮರಸ್ಯವು ಬಲವಾಗುತ್ತದೆ, ಅಥವಾ ನಮ್ಮ ಸಮಾಜದ ಸಾಮರಸ್ಯದಿಂದ ನಮ್ಮ ಹಕ್ಕುಗಳನ್ನು ಚಲಾಯಿಸುವುದು ಸುಲಭ. ನಾವು ಪ್ರತಿಯೊಬ್ಬರೂ ಸಮಾಜದಲ್ಲಿ ನಮ್ಮ ಪಾಲಿನ ಕರ್ತವ್ಯ ಹೊಣೆಗಾರಿಕೆಗಳನ್ನು ನಿರ್ವಹಿಸಿದಾಗ ಮಾತ್ರ ನಮ್ಮ ದೇಶ ಮತ್ತು ಸಮಾಜ ಗೌರವಯುತವಾಗಿ ನಡೆದುಕೊಳ್ಳಬಹುದು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೀಗೆ ಹೇಳುವುದುಂಟು, ನೀವು ನಿಮ್ಮ ಕೈಯನ್ನು ಮುಂದಕ್ಕೆ ಬೀಸುತ್ತಿದ್ದೀರಿ ಎಂದುಕೊಳ್ಳುವ. ನೀವು ಬೀಸಿಕೊಳ್ಳುತ್ತಿರುವುದು ನಿಮ್ಮ ಕೈಯಲ್ಲವೇ, ನಿಮಗೆ ಅದರ ಸ್ವಾತಂತ್ರ್ಯವಿದೆ. ಆದರೆ ಆ ನಿಮ್ಮ ಕೈಯನ್ನು ನೀವು ಅತಿಯಾಗಿ ಬೀಸಿದರೆ ಈ ಕೈಯು ಇನ್ನೊಬ್ಬರ ಮೂಗಿಗೆ ತಾಗುವುದು ಖಂಡಿತ. ಆಗ ಆ ಇನ್ನೊಬ್ಬ ಸುಮ್ಮನಿರಬೇಕೇ? ಇಲ್ಲ, ಯಾಕೆಂದರೆ ನಿಮ್ಮ ಈ ವರ್ತನೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಅಂದರೆ ನಿಮ್ಮ ನೆರೆಯವರ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿದೆ, ಅಥವಾ ನನ್ನ ನೆರೆಯವರ ಸ್ವಾತಂತ್ರ್ಯ ನನ್ನ ಕೈಯಲ್ಲಿದೆ. ಏಕೆಂದರೆ ಸಮಾಜದಲ್ಲಿ ಓರ್ವ ವ್ಯಕ್ತಿಯ ಕರ್ತವ್ಯ ಉಳಿದವರ ಹಕ್ಕಿನ ಸ್ಥಿತಿಯಾಗುತ್ತದೆ. ನಿದರ್ಶನಗೆ, ನಾನು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಸಮಯ ವ್ಯಯ ಮಾಡಿದರೆ ನಾನು ವಿದ್ಯಾರ್ಥಿ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಪಾಲಕರು, ತಂದೆ ತಾಯಿಯರು ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕೊಡದಿದ್ದರೆ ಅದು ಅವರ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಸಂವಿಧಾನದ 86ನೇ ತಿದ್ದುಪಡಿ ಆದಿನಿಯಮ 2002 ಪ್ರಕಾರ ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6-14 ವರ್ಷಗಳ ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು ಅವರ ಮೂಲಭೂತ ಕರ್ತವ್ಯವೆಂದು ವಿಧಿಸಿದೆ. ನಲ್ಮೆಯ ಕೇಳುಗರೆ, ಸಂವಿಧಾನದ ಭಾಗ 4ನೇ ಅನುಚ್ಛೇದ 51A ಇದರಲ್ಲಿ ಸಂಯೋಜಿತವಾದ ಮೂಲಭೂತ ಕರ್ತವ್ಯಗಳನ್ನು ನಾವು ಅನುಸರಿಸುವುದು ಅಗತ್ಯವಲ್ಲವೇ? ಹಾಗಾದರೆ ಈ ಕರ್ತವ್ಯಗಳು ಯಾವುವು? ಮೊದಲನೆಯದಾಗಿ, ಸಂವಿಧಾನವನ್ನು ಅನುಸರಿಸುವುದು ಹಾಗೂ ಅದರ ಆದರ್ಶಗಳನ್ನು, ಸಂಸ್ಥೆಗಳನ್ನು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಇದು ನಮ್ಮ ಮೊದಲ ಮೂಲಭೂತ ಕರ್ತವ್ಯ. ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು ಎರಡನೆಯ ಮೂಲಭೂತ ಕರ್ತವ್ಯ. ನಾನು ಆಗಲೇ ಹೇಳಿದಂತೆ ಈ ಎಲ್ಲ ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಭಾಗ 4A ಅನುಚ್ಛೇದ 51A ಇದರಲ್ಲಿ ಕ್ರೋಢೀಕೃತವಾಗಿವೆ. ಮೂರನೆಯದಾಗಿ, ಭಾರತದ ಸಾರ್ವಭೌಮತೆಯನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಸಂರಕ್ಷಿಸುವುದು, ಅಂದರೆ ಭಾರತದ ಐಕ್ಯತೆಗೆ ಅನುಗುಣವಾಗಿ ನಮ್ಮ ವರ್ತನೆ ಇರುವಂಥದ್ದು. ನಾಲ್ಕನೆಯದಾಗಿ, ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಕರೆ ಬಂದಾಗ ಹಾಗೆ ಮಾಡುವುದು. ಐದನೆಯದು, ಧಾರ್ಮಿಕ, ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭಿನ್ನತೆಯಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು. ಆರನೆಯದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು, ಅಂದರೆ ನಮ್ಮ ವಿವಿಧತೆಯನ್ನು ಗೌರವಿಸುವುದು. ಏಳನೆಯದಾಗಿ, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು. ಎಂಟನೆಯದು, ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ಜಿಜ್ಞಾಸೆಯ ಮತ್ತು ಸುಧಾರಣೆಯ ಪ್ರವೃತ್ತಿ, ಇವುಗಳನ್ನು ಅಭಿವೃದ್ಧಿಗೊಳಿಸುವುದು. ಒಂಬತ್ತನೆಯದಾಗಿ, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಹತ್ತನೆಯದಾಗಿ, ರಾಷ್ಟ್ರವು ನಿರಂತರವಾಗಿ ಸಾಧನೆ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯ ಎಲ್ಲ ಕಾರ್ಯಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುವುದು, ಅಂದರೆ ರಾಷ್ಟ್ರದ ಸಾಧನೆ ನಮ್ಮೆಲ್ಲರ ಕರ್ತವ್ಯ ಕೂಡ. 11ನೆಯದು, ಈ ಮೊದಲೇ ಹೇಳಿದಂತೆ 86ನೆಯ ತಿದ್ದುಪಡಿ ಅಧಿನಿಯಮ 2002 ಪ್ರಕಾರ ಮಕ್ಕಳ ತಂದೆ ತಾಯಿಗಳು ಅಥವಾ ಪೋಷಕರು 6-14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಕೇಳುಗರೆ, ಇದು ನಮ್ಮ ಮೂಲಭೂತ ಕರ್ತವ್ಯಗಳು. ನಮ್ಮ ದೇಶದ ಬೆಳವಣಿಗೆಗೆ, ಸಾಮರಸ್ಯಕ್ಕೆ, ಹೊಂದಾಣಿಕೆಗೆ ನಾವು ಪಾಲಿಸುವ ಕರ್ತವ್ಯಗಳು ಬಹಳ ಗಣನೀಯ ಪಾತ್ರವನ್ನು ವಹಿಸುತ್ತವೆ. ಈ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕಿನಾಗೆ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಬಾರದು, ಆದರೆ ಇದು ನಮ್ಮ ನೈತಿಕ ಕಟ್ಟುಪಾಡು. ಇದನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರೀತಿಯ ಕೇಳುಗರೆ, ಇದಿಷ್ಟು ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಮೂಲಭೂತ ಹಕ್ಕುಗಳು, ರಾಜನಿರ್ದೇಶನ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಇವುಗಳ ಬಗ್ಗೆ ಬಹುಶಃ ಕೆಲವೊಂದು ವಿಚಾರಗಳನ್ನು ಮುಂದಿನ ಆವೃತ್ತಿಯಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಇನ್ನೊಂದು ಆವೃತ್ತಿಯಲ್ಲಿ, ಅಂದರೆ ಬರುವ ವಾರ, ನಿಮ್ಮನ್ನು ಉದ್ದೇಶಿ ಮಾತನಾಡಿದ್ದಾರೆ ಡಾಕ್ಟರ್ ಶಕೀಲ ಹೆಗ್ಡೆ, ನಮ್ಮದೇ ವಿಭಾಗದವರು. ಅವರು ನಿಮಗೆ ನಮ್ಮ ರಾಜ್ಯದ ಆಡಳಿತ ಹೇಗೆ ನಡೆಯುತ್ತದೆ, ನಮ್ಮ ರಾಷ್ಟ್ರದ ಆಡಳಿತ ಹೇಗೆ ನಡೆಯುತ್ತದೆ, ಕಾರ್ಯಾಂಗದ ಕೆಲಸವೇನು, ಇದರೆಲ್ಲ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಪ್ರೀತಿಯ ಕೇಳುಗರೇ, ಇವತ್ತು ನೀವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅರಿತುಕೊಂಡಿದ್ದೀರಾ? ಇದನ್ನು ನಿಮ್ಮ ಪರಿಚಯಸ್ಥರಲ್ಲಿ ಮಾತಾಡಿ ಅವರಿಗೂ ಇದರ ಅರಿವನ್ನು ನೀಡಿ ಎಂದು ಹೇಳುತ್ತಾ ನಮ್ಮ ಇಂದಿನ ಆವೃತ್ತಿ ಮುಗಿಸೋಣ. ಧನ್ಯವಾದಗಳು.
0: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜ ಇವರ ಪ್ರಸ್ತುತಿಯನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28 ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.
3: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
4: ಸಂಗಮ ಸಂಗಮ ಅನುರಾ.
5: ಪ್ರತಿ ಶನಿವಾರ ಬೆಳಿಗ್ಗೆ 10:00 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
5: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364 2049 499. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂಗಮ ಸಂಗಮ ಅನುರಾಗ ಸಂಗಮ.
3: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಇಂದಿನ ಸುತ್ತಮುತ್ತದ ಈ ದಿನದ ಪ್ರಯಾಣ ಉಡುಪಿ ಜಿಲ್ಲೆಯ ಪೆರ್ಡೂರಿಗೆ. ಹೌದು, ಇಲ್ಲೇನು ವಿಶೇಷ ಇದೆ ಅನ್ಕೊಂಡಿದ್ದೀರಾ? ಇಲ್ಲೊಂದು ಕಟ್ಟಡವನ್ನ ನೋಡ್ಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಆ ಕಟ್ಟಡದ ಹೆಸರೇ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪೆರ್ಡೂರು. ಕುಂಬಾರರು ಎಂದ ತಕ್ಷಣ ನಮಗೆ ಮಡಕೆ ಮಣ್ಣಿನ ಪಾತ್ರೆ ನೆನಪಾಗುತ್ತೆ. ಆದರೆ ಇಲ್ಲಿ ಮಣ್ಣಿನಿಂದ ತಯಾರಿಸಿದ 600 ಹೆಚ್ಚು ಬೇರೆ ಬೇರೆ ರೀತಿಯ ವಸ್ತುಗಳಿವೆ. ಕುಂಬಾರಿಕೆಯಲ್ಲಿ ಆಧುನಿಕತೆಯ ಸ್ಪರ್ಶವನ್ನು ನೀಡುತ್ತಾ ಪೆರ್ಡೂರು ಕುಂಬಾರರ ಗುಡಿ ಕೈಗಾರಿಕಾ ಸಂಘ ಬೇರೆ ಬೇರೆ ರೀತಿಯಲ್ಲಿ ಹೊಸ ಹೊಸ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಪ್ಲಾಸ್ಟಿಕ್ ನಿಷೇಧದ ಹಿನ್ನೆಲೆಯಲ್ಲಿ ಅದಕ್ಕೆ ಪರ್ಯಾಯವಾಗಿ ಪ್ಲಾಸ್ಟಿಕ್ ಲೋಟದ ಬದಲು ಬಳಸಿ ಎಸೆಯುವ ಪರಿಸರ ಸ್ನೇಹಿ ಮಣ್ಣಿನ ಲೋಟಗಳನ್ನು ತಯಾರಿಸಲು ಯೋಜನೆ ಕೂಡ ರೂಪಿಸಿದೆ. ಈ ಸಂಘ ಸುತ್ತಮುತ್ತಲಿನ ಗ್ರಾಮದ ಕುಶಲಕರ್ಮಿಗಳು ಕುಂಬಾರಿಕೆ ಮೂಲಕ ತಯಾರಿಸಿದ ಮಣ್ಣಿನ ಪರಿಕರಗಳಿಗೆ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ 1958 ಮಡಕೆ ತಯಾರಕರ ಸಹಕಾರಿ ಸಂಘ ಎಂಬ ಹೆಸರಿನಲ್ಲಿ ಪೆರ್ಡೂರಿನಲ್ಲಿ ಕೂಡ ಸ್ಥಾಪನೆಗೊಂಡಿತ್ತು. ಅದಕ್ಕಾಗಿ ಪೆರ್ಡೂರಿನಲ್ಲಿ ಶೋರೂಮನ್ನು ಸ್ಥಾಪಿಸಿ ಆ ಮೂಲಕ ಗ್ರಾಹಕರಿಗೆ ಮಣ್ಣಿನ ಪರಿಕರ ತಲುಪಿಸುವ ಕಾರ್ಯವನ್ನು ಕೂಡ ಆರಂಭಿಸಿದೆ. ನಿರಂತರ ಶ್ರಮದಿಂದ ಇದೀಗ ಹೊಸ ಮೈಲಿಗಲ್ಲು ಸಾಧಿಸಿರುವ ಸಂಘ ಪೆರ್ಡೂರಿನಲ್ಲಿ ಒಂದೇ ಸೂರಿನಡಿ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೂಡ ನಿರ್ಮಿಸಿರುವ ಸುಸಜ್ಜಿತ ಕಾರ್ಯಾಗಾರದಲ್ಲಿ ಪಾರಂಪರಿಕ ಮತ್ತು ಆಧುನಿಕತೆಯ ಸಮ್ಮಿಲನದ ತಂತ್ರಜ್ಞಾನವನ್ನು ಬಳಸಿ ಮಣ್ಣಿನ ಪರಿಕರಗಳನ್ನು ತಯಾರಿಸುವ ಕಾರ್ಯ ಕೂಡ ಆರಂಭಿಸಿದೆ. ಈ ಸಂಘ ಪೆರ್ಡೂರಿನಲ್ಲಿ ನಿರ್ಮಿಸಿರುವ 4 ಮಹಡಿಯ ಕಟ್ಟಡದಲ್ಲಿ ಒಂದು ಮಹಡಿ ಸಂಪೂರ್ಣ ಪರಿಕರದ ತಯಾರಿಕೆಗೆ ಮೀಸಲಿರಿಸಿದೆ. ಇಲ್ಲಿ ಕುಂಬಾರಿಕೆಗೆ ಆಧುನಿಕತೆಯ ಸ್ಪರ್ಶವನ್ನು ನೀಡಲಾಗಿದ್ದು ಪಾರಂಪರಿಕ ಮತ್ತು ವಿದ್ಯುತ್ ಉಪಕರಣವನ್ನು ಬಳಸಿಕೊಳ್ಳಲಾಗುತ್ತಿದೆ. ಆವೆ ಮಣ್ಣಿನಿಂದ ತಯಾರಿಸಿದ ಹಸಿ ಪರಿಕರಗಳನ್ನು ಬೇಯಿಸಲು ಬಾಯ್ಲರ್ ಯಂತ್ರವನ್ನು ಉಪಯೋಗಿಸಲಾಗುತ್ತಿದೆ. ಅಲ್ಲದೆ ವೀಲಿಂಗ್ ಯಂತ್ರ, ಪಾತ್ರೆ ಅಚ್ಚು ಮಾಡಲು ಮೋಲ್ಡಿಂಗ್ ಯಂತ್ರ ಕೂಡ ಇಲ್ಲಿ ಅಳವಡಿಸಲಾಗಿದೆ. ಇಲ್ಲಿ ಒಟ್ಟು 30 ಬಗೆಯ ಮಣ್ಣಿನ ಪರಿಕರಗಳನ್ನು ತಯಾರಿಸಲಾಗುತ್ತಿದ್ದು ಸುಮಾರು 40-50 ವರ್ಷಗಳ ಅನುಭವ ಇರುವ ಒಟ್ಟು 6 ಸ್ಥಳೀಯ ಕುಶಲಕರ್ಮಿಗಳು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಹುಬೇಡಿಕೆಯ ಮಡಕೆ, ಬಿಸಲೆ, ಹಂಡೆ, 20 ವರೆಗಿನ ನೀರಿನ ಹೂಜಿ, ಬಾಣಲೆ, ಕಾವಲಿ, ಮಣ್ಣಿನ ಒಲೆ, ಕೊಡ, ವಿವಿಧ ರೀತಿಯ ಮಣ್ಣಿನ ಅಡುಗೆ ಪಾತ್ರೆಗಳು, ಚಟ್ಟಿ, ಹೀಗೆ ವಿವಿಧ ಬಗೆಯ ಪರಿಕರಗಳು ಕೂಡ ಇಲ್ಲಿ ಸಿದ್ಧವಾಗುತ್ತಿವೆ. ಇದೀಗ ನಮ್ಮ ಜೊತೆಗೆ ಈ ಸಂಘದ ಬಗ್ಗೆ ಹಾಗೇನೆ ಇಲ್ಲಿರುವಂತಹ ಒಂದಿಷ್ಟು ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಪೆರ್ಡೂರು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಸಂತೋಷ್ ಕುಲಾಲ್ ಅವರು ನಮ್ಮ ಜೊತೆಗೆ ಮಾಹಿತಿಗೆ ಸಿಕ್ಕಿದ್ದಾರೆ. ಅವರೊಂದಿಗೆ ಕೇಳೋಣ ಇಲ್ಲಿನ ವಿಶೇಷತೆ ಬಗ್ಗೆ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಕುಲಾಲ್. ನಾನು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪೆರ್ಡೂರು ಇದರ ಅಧ್ಯಕ್ಷನಾಗಿದ್ದೇನೆ. ಪ್ರಸ್ತುತ ಈಗ ಕ್ಲೇ ಕಾರ್ಟ್ಸ್ ವಿಂಗ್ನ ಬಗ್ಗೆ ಒಂದು 2 ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಮುಖ್ಯವಾಗಿ ನಮ್ಮ ಈ ಸಂಸ್ಥೆ 1958 ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಎಂಬ ಹೆಸರಿನೊಂದಿಗೆ ಸ್ಥಾಪನೆ ಆಯಿತು. ಆ ನಂತರ ನಿರಂತರವಾಗಿ ಸುಮಾರು 60 ಕಾಲ ಯಾರು ಉಡುಪಿ ಜಿಲ್ಲಾದ್ಯಂತ ಕುಂಬಾರರಿದ್ದಾರೆ ಅವರ ಮಾಡಿದ ಮಣ್ಣಿನ ಪರಿಕರಗಳನ್ನು ಖರೀದಿಸಿ ಮಾರಾಟ ಮಾಡ್ತಾ ಬರ್ತಾಯಿತ್ತು. ಹೀಗೆ 1998 ನಾವು ಬ್ಯಾಂಕಿಂಗ್ಗೆ ಹೊಸ ಟಚ್ಚನ್ನು ನೀಡಿ ಆ ನಂತರ 2019 60 ಸಂಭ್ರಮದಲ್ಲಿ ಒಂದು ಹೊಸ ಕಟ್ಟಡವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಒಂದು ಹೊಸ ಅನಂತ ಸೌರಭ ಅನ್ನುವ ಕಟ್ಟಡವನ್ನು ಸ್ಥಾಪನೆ ಮಾಡ್ತೀವಿ. ಆ ನಂತರ ನಾವು ಕುಂಬಾರಿಕೆಗೆ ಏನಾದರೂ ಹೊಸ ಟಚ್ಚನ್ನು ನೀಡಬೇಕು, ಈಗಿನ ಆಧುನಿಕ ಭರಾಟೆಯಲ್ಲಿ ಕುಂಬಾರಿಕೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಹೊಸ ಹೆಸರನ್ನು ಕ್ಲೇ ಕಾರ್ಡ್ಸ್ ಅನ್ನುವ ಒಂದು ಹೊಸ ಬ್ರ್ಯಾಂಡ್ ಹೆಸರೊಂದಿಗೆ ನಾವು ಇಲ್ಲಿ ಈ ಅನಂತ ಸೌರಭ ಬಿಲ್ಡಿಂಗ್ನ ಕೆಳ ಅಂತಸ್ತಿನಲ್ಲಿ ನಾವು ಒಂದು ಶೋರೂಮನ್ನು ಓಪನ್ ಮಾಡ್ತೇವೆ. ತದನಂತರ ನಮಗೆ ಗೊತ್ತಿಲ್ಲ ನಾವು ಕ್ಲೇ ಕಾರ್ಡ್ಸನ್ನು ಯಾವ ರೀತಿ ಬೆಳೆಸಬೇಕು, ಜನ ಯಾವ ರೀತಿ ಆಕರ್ಷಿತರಾಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ನಾವು ಹೀಗೆ ದಿನ ಪ್ರಚಾರ ಸಿಗ್ತಾ ಹಾಗೆ ಅನೇಕ ಜನರು ಮುಖ್ಯವಾಗಿ ಗ್ರಾಮೀಣ ಪ್ರದೇಶಕ್ಕಿಂತ ನಮ್ಮ ಸಿಟಿಯ ಜನರು ಹೆಚ್ಚು ಇಲ್ಲಿ ಆಕರ್ಷಿತರಾಗಿದ್ದಾರೆ. ಪಕ್ಷೆ ಅವರ ಸಹಕಾರದಿಂದ ನಮಗೆ ಇನ್ನಷ್ಟು ಕ್ಲೇ ಕಾರ್ಡ್ಸ್ನಲ್ಲಿ ಈ ಮಣ್ಣಿನ ಪರಿಕರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಖರೀದಿ ಮಾಡಿ ಮಾರಾಟ ಮಾಡುವ ಒಂದು ಆಲೋಚನೆಯಲ್ಲಿ ನಾವು ಇಲ್ಲಿ ಅದಕ್ಕೆ ಹೊಸ ಟಚ್ಚನ್ನು ನೀಡಿದ್ವಿ. ಆ ನಂತರ 2019 ನಮಗೆ ಆ ಹೊತ್ತಿನಲ್ಲಿ ಅಂದರೆ ಸುಮಾರು 2010-2019 ವಾರ್ಷಿಕ ನಮಗೆ ಕುಂಬಾರಿಕೆಯಲ್ಲಿ ಏನು ಸೇಲ್ಸ್ ಆಗ್ತಿತ್ತು, ಮಾರಾಟ ಆಗ್ತಿತ್ತು, ಅದು 1-2 ಲಕ್ಷದಷ್ಟು ಮಾತ್ರ ಇತ್ತು. 2019 ನಮಗೆ ವಾರ್ಷಿಕವಾಗಿ 10 ಲಕ್ಷದಷ್ಟು ಮಾರಾಟ ಬಂತು. ಅನಂತರ ನಾವು ಯೋಚನೆ ಮಾಡಿದ್ವಿ, ಯಾರೆಲ್ಲ ಕುಂಬಾರಿಕೆದಾರರು ಇದ್ದಾರೆ, ಕುಂಬಾರ ವೃತ್ತಿ ಮಾಡ್ತಾ ಇದ್ದಾರೆ ಅವರನ್ನು ಕೂಡ, ಯಾಕೆಂದರೆ ನಾವು ಮಾಡಿದ ಸರ್ವೆ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ ನಾವು ಗಮನಿಸ್ತಾ ಇದ್ದರೆ ಸುಮಾರು 96 ಜನ ಈ ಕುಂಬಾರಿಕೆಯನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ 95%ಗಿಂತ ಹೆಚ್ಚಿನವರು 60 ವರ್ಷ ಮೇಲ್ಪಟ್ಟವರೇ. ಹಾಗಾಗಿ ಇನ್ನು ಒಂದು 10 ವರ್ಷದ ಕಳೆದರೆ ಯಾರು ಕೂಡ ಕುಂಬಾರಿಕೆ ಮಾಡುವವರು ಇಲ್ಲ, ಬಹುಶಃ ನಶಿಸಿ ಹೋಗುವಂಥ ಒಂದು ಒಂದು ಇದಿದೆ. ಆದರೆ ನಾವು ಹೊಸ ಹುಡುಗರನ್ನ ಇಲ್ಲಿ ಆಕರ್ಷಿತರ ಮಾಡಬೇಕು, ಈ ಬಗ್ಗೆ ಅನೇಕ ಸರ್ಕಾರಕ್ಕೆ ನಾವು ಕೂಡ ಮನವಿ ಮಾಡಿಕೊಂಡಿದ್ದೀವಿ. ಆದರೆ ಸರ್ಕಾರದ ನಮಗೆ ಸವಲತ್ತು ಬೇಕು, ಆದರೆ ಮೊದಲು ನಮಗೆ ಯುವಕರಿಗೆ ಅದರಲ್ಲಿ ಇದು ಹುಮ್ಮಸ್ಬೇಕು, ಅದನ್ನು ಮಾಡಬೇಕು ಅಂತೇಳಿ. ಆ ರೀತಿಯಲ್ಲಿ ನಾವು ಪೆರ್ಡೂರಿನ ಯುವಕರು ಮತ್ತು ನಮ್ಮ ಡೈರೆಕ್ಟರ್ಸು ಮತ್ತು ಅನೇಕ ಜನ ಸೇರಿಕೊಂಡು ಇದಕ್ಕೆ ಹೊಸ ರೀತಿಯಲ್ಲಿ ಟಚ್ ಕೊಡುವಂಥ ದಿಸಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಈಗ ಕಳೆದ ವರ್ಷ ನಾವು ಇದರಲ್ಲಿ 85 ಲಕ್ಷದಷ್ಟು ಮಾರಾಟವನ್ನು ಮಾಡಿದ್ದೇವೆ. ನೆಟ್ ಪ್ರಾಫಿಟನ್ನು ನಾವು 15 ಲಕ್ಷದಷ್ಟು ನಾವು ಕ್ಲೇ ಕಾರ್ಡ್ ಸಂಸ್ಥೆಗೆ ದೊರಕಿಸಿಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಪೆರ್ಡೂರಿನಲ್ಲಿ ಕ್ಲೇ ಕಾರ್ಡ್ಸ್ನ ಒಂದು ದೊಡ್ಡ ಶೋರೂಮ್ ಇದೆ, ಆನಂತರ ಉಡುಪಿಯಲ್ಲಿ ನಾವು ಮಾಡಿದ್ವಿ, ಆಮೇಲೆ ಬ್ರಹ್ಮಾರ ಮತ್ತು ಶಿರ್ವದಲ್ಲಿ ಬ್ಯಾಂಕಿಂಗ್ನೊಂದಿಗೆ ಮಾರಾಟ ಮಳಿಗೆ ಕೂಡ ಇದೆ. ಆನಂತರ ನಾವು ಸ್ವಲ್ಪ ಶಿವಮೊಗ್ಗದ ಜನರ ಬೇಡಿಕೆ ಅಂತ ನಾವು ಶಿವಮೊಗ್ಗದಲ್ಲಿ ಕೂಡ ಶೋರೂಮನ್ನು ಕಳೆದ ವರ್ಷ ಓಪನ್ ಮಾಡಿದ್ದೇವೆ. ಈ ಜನರ ಪೇಟೆ ಜನರ ಆಕರ್ಷಣೆ ಮತ್ತು ಅವರ ಏನು ಇಂಟ್ರೆಸ್ಟ್ ಇದೆ ಅದನ್ನು ನೋಡಿಕೊಂಡು ನಾವು ಈಗ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಒಂದೇ ಬಾರಿಗೆ ನಾವು ಶೋರೂಮನ್ನು ನಾವು ಓಪನ್ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಕುಂಬಾರಿಕೆಗೆ ಸಂಬಂಧಪಟ್ಟಂತೆ ಅನೇಕ ಹೊಸ ಹೊಸ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಕೆಲವೊಂದು ಬದಲಾವಣೆಗಳು ಉತ್ಪನ್ನಗಳಲ್ಲಿ, ಯಾಕೆಂದರೆ ಯುವಕರು ಬರ್ತಾ ಇಲ್ಲ ಅನ್ನುವ ಕಾರಣ ಏನಂತ ಕೇಳಿದರೆ ಇದು ಹಾರ್ಡ್ ವರ್ಕ್ ಆಗಿರೋದ್ರಿಂದ ಶ್ರಮ ಪಡಬೇಕಾಗ್ತದೆ. ಇದಕ್ಕೆ ಹೆಚ್ಚಾಗಿ ಬಹುಮುಖ್ಯವಾಗಿ ಇದಕ್ಕೆ ಮಣ್ಣನ್ನು ತರುವಂತ ಹಿಡಿದು ಇದನ್ನು ಬೇಯಿಸುವ ತನಕ ಅನೇಕ ಟ್ರೆಡಿಷ್ನಲ್ ಮೆಥಡ್ಗಳನ್ನು ನಮ್ಮ ಹಿರಿಯರು ಅನುಸರಿಸ್ತಿದ್ದಾರೆ. ಹಾಗೆ ನಾವು ಹೊಸತನವನ್ನು ಅವರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪಗ್ ಮಿಲ್ ಮತ್ತು ವಾಟರ್ ಮತ್ತು ಮಣ್ಣು ಮಿಕ್ಸಿಂಗ್ ಮಿಷಿನ್ಗಳನ್ನು ನಾವು ಖರೀದಿ ಮಾಡಿದ್ದೀವಿ. ಆನಂತರ ಪಗ್ ಮಿಲ್ನಲ್ಲಿ ಅದು ಮಿಕ್ಸ್ ಆಗಿ ಬರ್ತದೆ, ಆನಂತರ ಅವ್ರು ಶೇಪ್ ಕೊಟ್ಟ ನಂತರ ನಾವು ಬೇಯಿಸುವುದಕ್ಕೆ ನಾವು ಈಗಾಗಲೇ ಒಂದು ಲ್ಯಾಬೊರೇಟರಿ ಟೆಸ್ಟಿಗಾಗಿ ಎಲೆಕ್ಟ್ರಿಕಲ್ ಒಂದು ಫರ್ನೇಸ್ ಮಫಲ್ ಫರ್ನೇಸನ್ನು ಕೂಡ ನಾವು ಇಲ್ಲಿ ಅಳವಡಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಅದು ಕೂಡ ಅದಕ್ಕೆ ಟೆಕ್ನಿಕಲಿ ನಾವು ಇದು ಕುಂಬಾರಿಕೆ ಎನ್ನುವುದು ಬಹುಶಃ 1000 ವರ್ಷಗಳ ಇತಿಹಾಸ, ಹಳೆಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗದ ನಡುವೆ ಹುಟ್ಟಿಕೊಂಡಂಥ ಒಂದು ವೃತ್ತಿ. ಇಲ್ಲಿ ಬೇಯಿಸಿ ತಿನ್ನುವ ಪದ್ಧತಿಯನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಕುಂಬಾರ ವೃತ್ತಿದಾರರು. ಮತ್ತು ಅನೇಕ ಪ್ರಪಂಚದ ಎಲ್ಲ ಕಡೆ ಎಲ್ಲ ಧರ್ಮದವರು ಇದು ವೃತ್ತಿ ಮತ್ತು ವೃತ್ತಿ ಮೊದಲು ಬಂದದ್ದು ಮತ್ತು ಜಾತಿ ಬಂದದ್ದು. ಹಾಗಾಗಿ ಎಲ್ಲ ಧರ್ಮದಲ್ಲಿ ಕೂಡ ಇದು ಈ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತ ವೃತ್ತಿ, ರಾಜಮನೆತನಗಳು ಈ ಹಿತ್ತಾಳೆ ಮತ್ತು ಕಂಚಿನ ಪಾತ್ರೆಯನ್ನು ಬಿಟ್ಟರೆ ಮತ್ತು ಎಲ್ಲ ವರ್ಗದವರು ಇದನ್ನು ಉಪಯೋಗಿಸ್ತಾ ಇದ್ದರು. 1900 ನಂತರ ಏನು 20ನೇ ಶತಮಾನದ ಮೊದಲನೇ ಅವಧಿಯಲ್ಲಿ ಸ್ಟೀಲು, ಪ್ಲಾಸ್ಟಿಕ್ಕು, ಆಮೇಲೆ ಅಲ್ಯೂಮಿನಿಯಂಗಳಂಥ ಏನು ಆಧುನಿಕ ಭರಾಟಿಯಲ್ಲಿ ನಮ್ಮ ಕುಂಬಾರಿಕೆ ನಶಿಸ್ತಾ ಬಂತು. 1960, 70, 80 ಆ ಅವಧಿಯಲ್ಲಿ ಹೊಟ್ಟೆಯ ಪಾಡಿಗೋಸ್ಕರ ವೃತ್ತಿಯನ್ನು ಬಿಡಬೇಕಾಯಿತು. ಅನೇಕರು ಬೆಂಗಳೂರು ಹೊರ ದೇಶಕ್ಕೆ ಹೋಗುವಂಥ ಅನಿವಾರ್ಯತೆ ಬಂತು ಬೇರೆ ಬೇರೆ. ಹಾಗಾಗಿ ಯಾರು ಕೂಡ ಈ ಒಂದು ಕುಂಬಾರಿಕೆ ವೃತ್ತಿಯನ್ನು ಮಾಡುವಂಥ ಇದರಲ್ಲಿ ಇಲ್ಲ. ಆದರೆ ಬಹುಶಃ ನಮಗೆ ಜನರ ಸಹಕಾರ ತುಂಬ ಇದೆ. ಹಾಗಾಗಿ ಎಲ್ಲರೂ ಕೇಳ್ತಾರೆ ನಮಗೆ ಸರ್ಕಾರದ ಏನಾದರೂ ಸವಲತ್ತು ಬೇಕು, ನಾವು ಮಾಡ್ತೀವಿ ಅಂತೇಳಿ. ಆದರೆ ನಾವು ಸರ್ಕಾರದ ಸವಲತ್ತಿಗೋಸ್ಕರ ಕಾಯಲಿಲ್ಲ, ನಮ್ಮ ಇನಿಷಿಯೇಟ್ ಬೆಂಬಲದೊಂದಿಗೆ ನಾವೆಲ್ಲರೂ ಸೇರಿಕೊಂಡು ಮಾಡುವಂಥ ಒಂದು ಹುಮ್ಮಸ್ಸಿನಿಂದ ಮಾಡಿದ್ದೇವೆ. ನಮಗೊಂದು ಉತ್ತಮ ಫಲಿತಾಂಶ ಈ ಕ್ಲೇ ಕಾರ್ಡ್ಸ್ನಿಂದ ಸಿಕ್ಕಿದೆ.

ಈಗ ನಮಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಸ್ಕಿಲ್ಡ್ ವರ್ಕರ್ಸೆ. ಯಾಕಂದರೆ ಕುಂಬಾರಿಕೆಯನ್ನು ಅಷ್ಟು ಸುಲಭದಲ್ಲಿ ಕಲಿಯಕ್ಕೆ ಆಗೋದಿಲ್ಲ. ಒಂದು ನಿಮಗೆ ಓಡು ಅಥವಾ ಒಂದು ಅಳಿಗೆಯನ್ನು ಮಾಡಬೇಕಾದ್ರೆ 1 ವರ್ಷದ ಪರಿಣಿತಿ ಬೇಕಾಗ್ತದೆ. ಅದರಲ್ಲೂ ಕಲಾಕೃತಿ ಮಾಡಬೇಕಾದ್ರೆ ಈಗಾಗಲೇ ಬೆಳಗಾಮಲ್ಲಿ ಖಾದಿ ಗ್ರಾಮೋದ್ಯೋಗ ಸೆಂಟ್ರಲ್ ಗೌರ್ಮೆಂಟಿದು ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಪಾಟ್ರಿ ಟ್ರೈನಿಂಗ್ ಸೆಂಟರ್ ಅಂತೇಳಿ. ಈಗಾಗಲೇ ನಮ್ಮ ಒಬ್ಬ 2 ಹುಡುಗರನ್ನು ನಾವು ಅಲ್ಲಿ ಕಳಿಸಿ ಅವರಿಗೆ ಟ್ರೈನಿಂಗ್ 6 ತಿಂಗಳ ಟ್ರೈನಿಂಗ್ ಕೊಟ್ಟು ಈಗ ಇಲ್ಲಿ ಕೆಲಸವನ್ನು ಕೊಡ್ತಾ ಇದ್ದೇವೆ. ಮತ್ತು ನಾವು ಈ ವಾಟ್ಸಪ್ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಿದ್ದೇವೆ. ಏನಂದರೆ ನಾವು ಕೆಲಸವನ್ನು ಕೊಡ್ತೀವಿ, ಟ್ರೈನಿಂಗ್ ಕೊಟ್ಟು ನಿಮಗೆ ಸ್ಟೇ ಫಂಡನ್ನು ಕೊಟ್ಟು ಕೆಲಸವನ್ನು ಕೊಡ್ತಿದ್ದೀವಿ ಅಂತ ಹೇಳಿದರೂ ಕೂಡ ಸ್ವಲ್ಪ ಹಿಂದೇಟು ಹಾಕುವಂಥ ಪ್ರಸಂಗಗಳು ನಡೀತಾ ಇದೆ. ಆದರೆ ಧೈರ್ಯ ಇಟ್ಟು ಇದರಲ್ಲಿ ಕೂಡ ಭವಿಷ್ಯ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ಬಂದರೆ ಖಂಡಿತ ನಾನು 100% ಹೇಳ್ತೇನೆ, ಮುಂದಿನ ವರ್ಷಗಳಲ್ಲಿ ಇದು ಮಣ್ಣಿಗೆ ಬಹಳ ಬೇಡಿಕೆ, ಮಣ್ಣಿನ ಪರಿಕರಗಳಿಗೆ ಬಹಳ ಬೇಡಿಕೆ ಬರುವಂಥ ಸಾಧ್ಯತೆ ಇದೆ. ಇದು ನಾನು ಗಮನಿಸಿದ ರೀತಿಯಲ್ಲಿ ಮಣ್ಣು ಸಾಮಾನ್ಯವಾಗಿ ಈ ಹೊಳೆ ನದಿಗಳಿರ್ತಲ್ಲ ಗದ್ದೆ ಭಾಗದಲ್ಲಿ ಇರ್ತದೆ, ಅಂದರೆ ಮೇಲ್ಭಾಗದಲ್ಲಿ ಇರುವುದಿಲ್ಲ, ಕೆಳಗಿನ ಒಂದು 5 ಫೀಟ್ 6 ಫೀಟ್ನ ಕೆಳಗಿನ ಭಾಗದಲ್ಲಿ ಸಿಗ್ತದೆ. ಈಗ ಸ್ವಲ್ಪ ಮಣ್ಣು ಎಲ್ಲಿ ಸಿಗ್ತದೆ ಹುಡುಕುವುದೇ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಮುಂಚೆ ಅನೇಕರು ಎಲ್ಲ ಮನೆಗಳಲ್ಲೂ ಕುಂಬಾರಿಕೆ ಮಾಡೋದ್ರಿಂದ ಅವ್ರಿಗೆ ಗೊತ್ತಿತ್ತು ಎಲ್ಲಿ ಎಲ್ಲಿ ಸಿಗ್ತದೆ ಅಂತೇಳಿ. ಈಗ ಎಲ್ಲರೂ ಬಿಟ್ಟಿದ್ದಾರೆ, ಎಲ್ಲಿ ಸಿಗ್ತದೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ. ಅದೊಂದು ನಮಗೆ ಕಷ್ಟದ ಕೆಲಸ, ಆದರೂ ಕೂಡ ಅದರ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಮುಖ್ಯವಾಗಿ ಅದನ್ನು ಮಾಡುವಾಗ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ತುಂಬ ಇದಕ್ಕೆ ಇದು ಬೇಕು, ಪರಿಣಿತಿ ಬೇಕಾಗ್ತದೆ. ಅಂದರೆ ಹೊಯ್ಗೆ ಜಾಸ್ತಿ, ಹೊಯ್ಗೆ ಅಂಶ ಇರ್ತದೆ. ಇದರಲ್ಲಿ ಮುಖ್ಯವಾಗಿ ಆವೆ ಮಣ್ಣು ಮತ್ತು ಜೇಡಿ ಮಣ್ಣಿನ ಮಿಶ್ರಣ ಇರ್ತದೆ. ಸ್ವಲ್ಪ ಒಂದು 10% ಜೇಡಿ ಮಣ್ಣು ಮತ್ತು ಆವೆ ಮಣ್ಣು ಇರ್ತದೆ. ಇದರಲ್ಲಿ ನಾವು ಮೊದಲೇದಾಗಿ ನಾವು ತಯಾರು ಮಾಡ್ತೀವಿ, ಇದರ ಫಿನಿಷಿಂಗ್ ಆಗಬೇಕು ಅಂತೇಳಿ ಈ ಪರಿಣಿತರಿಗೆ ಗೊತ್ತಿರ್ತದೆ. ಆನಂತರ ಎಲ್ಲ ತಯಾರು ಮಾಡಿದಾಗ ಬೇಯಿಸಿದಕ್ಕೆ ಹಾಕ್ತೀವಿ. ಅಲ್ಲಿ ನಾವು ಕೊಡುವಂಥ ಹೀಟಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಇಷ್ಟೂ ಮಾಡಿದ ಕೆಲಸ ಒಂದೇ ಸಲ ಹೊಡೆದು ಹೋದರೆ ಲಾಸ್ ಆಗುವಂಥ ಸಾಧ್ಯತೆಗಳು ಕೂಡ ಇವೆ. ಮತ್ತು ನಾವು ಇದನ್ನು ಪ್ಯಾಕಿಂಗ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು ನಮಗೆ ಭಾಳ ಒಂದು ಸವಾಲಿನ ವಿಷಯ. ಇದು 100% ನಾವು ಈಗ ಒಂದು ಪ್ರಾಡಕ್ಟ್ ಅಂತ ಮಾಡಿದರೆ ಒಂದು 10-15% ಡ್ಯಾಮೇಜ್ ಬರ್ತದೆ ನಾವು ಎಲ್ಲಿಗೆ ಕಳಿಸಿದ್ರು ಕೂಡ. ಅದನ್ನು ನಾವು ಈಗಿನ ಕವರ್ ಬಾಕ್ಸ್ಗಳಲ್ಲಿ ಮತ್ತು ಹುಲ್ಲುಗಳಲ್ಲಿ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸುಮಾರು 500ಕ್ಕಿಂತ ಹೆಚ್ಚಿನ ವೆರೈಟಿಗಳು ನಮ್ಮಲ್ಲಿದೆ. ಒಂದು ದಿವಸಕ್ಕೆ ಒಂದು ಬೇರೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದು ಒಂದು ಪ್ರೊಡಕ್ಷನನ್ನು ನಾವು ಮಾಡ್ತೀವಿ, ಬಹುಶಃ ಲ್ಯಾಂಪನ್ನು ಶುರು ಮಾಡಿದರೆ ಲ್ಯಾಂಪನ್ನೇ ಮಾಡಬೇಕು 1 ವಾರ. ಅಳಿಗೆಯನ್ನು ಮಾಡೋರು ಅಳಿಗೆನೆ ಮಾಡ್ತಾರೆ, ಓಡ್ ಮಾಡೋರು ಓಡೇ ಮಾಡ್ತಾರೆ. ಡಿಸೈನ್ ಅಂದರೆ ಅವರು ಈಚೆ ಕೈ ಆಚೆಚೆ ಆದರೆ ಅದು ಡಿಫ್ರೆನ್ಸ್ ಬರ್ತದೆ. ಅದು ಅಂದರೆ ಎಲ್ಲವೂ ನಾವು ಕೈಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಯಾರು ಮಾಡ್ತಾರೆ ಒಂದು ಏನು ಪ್ರಾಡಕ್ಟ್ ಇಟ್ಕೊಳ್ತಾರೆ ಅದನ್ನೇ ಮಾಡಬೇಕು ಕಂಟಿನ್ಯೂ. ನಮಗೆ ಮುಖ್ಯವಾಗಿ ನಮಗೆ ಜನರ ಕಾಳಜಿ ದೃಷ್ಟಿಯಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ಲೋಟ ಮತ್ತು ಪೇಪರ್ ಕಪ್ಸ್ಗಳಿದೆ, ಎಲ್ಲ ಮಾರುಕಟ್ಟೆಯಲ್ಲಿದೆ. ಆದರೆ ಅದಕ್ಕೆ ಪರ್ಯಾಯವಾಗಿ ಮಣ್ಣಿನ ಕಪ್ಪನ್ನು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿ ಇದೆ. ಆದರೆ ಅದರಲ್ಲಿ 2 ನಮಗೆ ಚಾಲೆಂಜಸ್ ಇದೆ. ಒಂದೇನಂತ ಹೇಳಿದರೆ ನಾವು ಅಷ್ಟು ಕಡಿಮೆ ಬೆಲೆಯಲ್ಲಿ ಕೊಡುವುದು ಮತ್ತು ಟ್ರಾನ್ಸ್ಪೋರ್ಟೇಷನ್, 2 ನಮಗೆ ತುಂಬ ಚಾಲೆಂಜಿಗೆ. ಅದಕ್ಕೋಸ್ಕರ ನಾವು ಅಡ್ವಾನ್ಸ್ಡ್ ಕಸ್ಟಮೈಸ್ಡ್ ಮಿಷಿನ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅನೇಕ ಕಡೆ ಭೇಟಿಯಾಗಿ ಚರ್ಚೆ ಮಾಡಿದ್ದೇವೆ. ಕೆಲವು ಒಂದು ಹಂತಕ್ಕೆ ಬಂದಿದ್ದೇವೆ. ಆದರೆ ಬೇಯಿಸೋದು ಮತ್ತು ಮಣ್ಣನ್ನು ರೆಡಿ ಮಾಡಿಕೊಡುವಂಥ ಮಿಷನ್ಗಳು ಈಗಾಗಲೇ ಇದೆ. ಆದರೆ ಮಡಿಕೆಯನ್ನು ತಯಾರು ಮಾಡುವಂಥದ್ದು ಅದು ಎಲ್ಲ ಆಗುವುದಿಲ್ಲ. ಕೆಲವೊಂದು ಸಣ್ಣ ಸಣ್ಣ ಪ್ರಾಡಕ್ಟ್ಗಳು ಮಾಡುವಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಖಂಡಿತ, ಬಹುಶಃ ಕಳೆದ ಸುಮಾರು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಅವರು ರೈಲ್ವೆಗಳಲ್ಲಿ ಯೂಸ್ ಆ್ಯಂಡ್ ಥ್ರೋ ಕಪ್ಸ್ ಮಣ್ಣಿನ ಬಳಸಬೇಕು ಅಂತ ಹೇಳಿದರು. ಆದರೆ ಪ್ರೊಡಕ್ಷನ್ನ ಏನು ಕ್ರಿಯೇಟ್ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ಅದು ಅಲ್ಲಿಗೆ ಆಗಲಿಲ್ಲ. ಆದರೆ ನಾವು ಮೆಷಿನನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೇವೆ.

0: ಆರೋಗ್ಯಕ್ಕೆ ತುಂಬ ಇದರ ಬಗ್ಗೆ ಬೆನಿಫಿಟ್ ಇದೆ. ಮುಖ್ಯವಾಗಿ ನಾನು ಒಂದು ಎರಡು ಹೇಳೋದಾದರೆ, ಒಂದು ಉದಾಹರಣೆ ಕೊಡೋದಾದರೆ, ವರ್ಷ ಮುಂಚೆ ಜೈಲಿನಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಕೊಡ್ತಾಯಿದ್ರು, ಮಣ್ಣಿನ ಪಾತ್ರೆ ಕೊಡ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಅಲ್ಯೂಮಿನಿಯಂ ಈಗಲೂ ಜೈಲಿನಲ್ಲಿ ಅಲ್ಯೂಮಿನಿಯಂ ತಟ್ಟೆನೇ ಕೊಡ್ತಾರೆ, ಆದರೆ ಅಲ್ಯೂಮಿನಿಯಂಗಳಲ್ಲಿ ಈ ವಿಷದ ಅಂಶಗಳು ಇರ್ತವೆ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಶಿಕ್ಷೆಗೆ ಒಳಪಟ್ಟಿದ್ರೆ ಕೊಡ್ತಾಯಿದ್ರು. ಮಣ್ಣಿನ ಪಾತ್ರೆಗಳನ್ನು ಎಲ್ಲಿಯೂ ಕೂಡ ಕೊಡ್ತಾಯಿರಲಿಲ್ಲ, ಆರೋಗ್ಯ ಅವರು ಉತ್ತಮ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ. ಈಗ ನಾವು ವಾಟರ್ ಪಾಟ್ ತಗೊಳ್ತಾರೆ ಎಲ್ಲರೂ, ಒಂದು ಏನು ನೀರಿನ ಹೂಜಿ. ಸೊ ಅದು ವೈಜ್ಞಾನಿಕವಾಗಿ ನಾವು ನೋಡಿದಂತೆ ಅದು ಎಷ್ಟೇ ಬಿಸಿಲಿರಲಿ ಅದು 14 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದು ಕಂಟ್ರೋಲ್ ಮಾಡ್ತದೆ. ಮತ್ತು ಆ ಮಣ್ಣಿನ ಪಾತ್ರೆಯ ಇದಕ್ಕೆ ಚರ್ಮದ ಗುಣ ಇದೆ, ಅದು ನಿಮಗೆ ಸೆಕೆ ಆದಾಗ ಅದು ಬೆವುತ್ತದೆ, ನೀರನ್ನು ಹೊರಗೆ ಬಿಡ್ತದೆ. ನೀವು ಪಾತ್ರೆಯಲ್ಲಿ ಪದಾರ್ಥಗಳನ್ನು ಮಾಡುವಾಗ ಅದು ಪಾತ್ರೆಯಲ್ಲಿ ಸ್ವಲ್ಪ ಬೆವುತ್ತಾಗೆ ಬರ್ತದೆ, ಅಂದರೆ ಅದು ಏನು ನಿಷ್ಕಲ್ಮಶ ಅಲ್ಲಿ ಕ್ರಿಯೇಟ್ ಆಗ್ತದೆ, ಅದು ಹೊರಗೆ ಹೋಗ್ತದೆ. ಮತ್ತು ಆಯುರ್ವೇದದಲ್ಲಿ ಕೂಡ ಇದೆ, ಅವರು ಮದ್ದು ಮಾಡುವಾಗ ಅದನ್ನು ಹಾಕಿರ್ತಾರೆ, ಅದು 30% ಅದರದ್ದು ಏನು ಬೇಡದ್ದು ಬರ್ತದೆ, ಅದು ಹೊರಗೆ ಹೋಗ್ತದೆ. ಅದು ಈಗ ಎಲ್ಲ ಪ್ಲಾಸ್ಟಿಕ್ ಟ್ಯಾಂಕ್ಗಳಲ್ಲಿ ಮಾಡ್ತಾಯಿದ್ರೆ ಅದು ಅಲ್ಲಿ ನಿಲ್ತದೆ ಅಷ್ಟೇ. ನಮಗೆ ಅನೇಕ ಪ್ರಾಡಕ್ಟ್ಗಳು ಆಕರ್ಷಿತರಾಗ್ತಾರೆ, ಮುಖ್ಯವಾಗಿ ಅಡಿಗೆಗಳು. ಈಗಿನ ಏನು ಮೀನು ಪದಾರ್ಥ ಮಾಡ್ತಾರೆ, ತರಕಾರಿ ಸೊಪ್ಪು ಮಾಡ್ತಾರೆ, ಅದೆಲ್ಲ ಅಡಿಗೆ ತುಂಬ ಹೋಗ್ತದೆ. ಆಮೇಲೆ ದೋಸೆಗಳಿದ್ದು, ಮತ್ತು ಕಲಾಕೃತಿಗಳಲ್ಲಿ ಮ್ಯಾಜಿಕ್ ಲ್ಯಾಂಪು, ವಾಸಸ್ಸು, ಆಮೇಲೆ ಸ್ಮಾಲ್ ಪ್ಲ್ಯಾಂಟರ್ಸ್, ಹಾಗೆ ತುಂಬ ಅನೇಕ ವೆರೈಟಿಗಳಿದೆ, ಲ್ಯಾಂಪ್ಸು ಆ ಥರ ಎಲ್ಲ ಹೋಗ್ತದೆ. ಮೊದಲನೇ ಕಾಲದಿಂದಲೂ ಅಡುಗೆ ಮಾಡುವ ಮೊದಲು ಮಣ್ಣಿನ ಪಾತ್ರೆಯಲ್ಲಿ ನೇರವಾಗಿ ನಾವು ಅಡುಗೆ ಮಾಡಲಿಕ್ಕೆ ಆಗುವುದಿಲ್ಲ. ಕಾರಣ ಏನು ಹೇಳಿದರೆ, ಒಂದು ಅದು ಒಣಗಿರ್ತದೆ, ಹೀಟಾಗಿರ್ತದೆ. ನೇರವಾಗಿ ನಾವು ಆ ಪಾತ್ರೆನ ಬೆಂಕಿಗೆ ಇಟ್ಟಾಗ ಅದು ಒಡೆದೋಗುವಂಥ ಸಾಧ್ಯತೆ ಒಂದು ಮೊದಲನೇದು, ಅದಕ್ಕೆ ಮೊದಲು. ಆಮೇಲೆ ಇನ್ನೊಂದು ಯಾವುದು ಕೇಳಿದರೆ, ಅದು ಮಣ್ಣಿನ ಅದೊಂದು ಸ್ಮೆಲ್ ಬರ್ತದೆ ಅದರಲ್ಲಿ ಫಸ್ಟಿಗೆ ಮಾಡುವಾಗ. ಹಾಗಾಗಿ ಅದನ್ನೆಲ್ಲ ನಾವು ತೆಗಿಬೇಕು ಅಂತೇಳಿದರೆ, ಸಿಂಪಲಾಗಿ ಹೇಳಬೇಕಂದ್ರೆ ನಾವು ಏನು ಹೊಸ ಮಡಿಕೆ ಇರ್ತದೆ, ಒಂದು ಅಳಿಗೆ ಅಥವಾ ಮಡಿಕೆ ಇರ್ತದೆ, ಅದಕ್ಕೆ ಗಂಜಿಯನ್ನು ಹಾಕಬೇಕು ಫುಲ್ಲು ಫುಲ್ಲಾಗಿ, ಅಂದರೆ ಮುಕ್ಕಾಲು ಹಾಕಿ ಅದನ್ನು ಕುದಿಸಬೇಕು. ನಾವು ಕುದಿಸಿದ ನಂತರ ನಾವು ಅದನ್ನು ಹಾಗೆ ಬಿಡಬೇಕು, ಅದು ಹಾಗೆ ಕೂಲಾಗಬೇಕು. ಕೂಲಾಗಿ ನಾವು 24 ಗಂಟೆ ಬಿಟ್ಟು ಆ ನಂತರ ಅದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸ್ವಲ್ಪ ಕೆಲವರು ಎಣ್ಣೆ ಹಚ್ತಾರೆ, ಎಣ್ಣೆ ಹಚ್ಚಿ ಕೂಡ ಇಡ್ಬೋದು. ಆ ನಂತರ ಅದನ್ನು ಒಂದು ದಿವಸ ಬಿಸಿಲಿಗೆ ಇಡಬೇಕು. ಇದು ಮಾಡಿದರೆ ಏನಾಗ್ತದೆ ಹೇಳಿದರೆ, ಮಣ್ಣು ಎಲ್ಲ ನೀರಿನ ಅಂಶಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಅದು ಹೀರ್ಕೊಳ್ತದೆ. ಆಮೇಲೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಸ್ಮೆಲ್ ಆಗಲಿ, ಮಣ್ಣಿನ ಏನೋ ಸ್ಮೆಲ್ ಬರ್ತದೆ, ಅದು ಸಂಪೂರ್ಣವಾಗಿ ಸಿಗುವುದಿಲ್ಲ. ಕ್ಲೀನಾಗಿ ನಿಮಗೆ ಟೇಸ್ಟನ್ನು ಏನೋ ನೀವು ಅದರಲ್ಲಿ ಪದಾರ್ಥ ಮಾಡ್ತದೆ ಟೇಸ್ಟನ್ನು ಕೊಡ್ತದೆ. 3 ವರ್ಷಗಳಿಂದ ಕ್ಲೇ ಕಾರ್ಡ್ಸನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬೆಳೆಸಿದಾಗ ಅದರ ಲಾಭದಲ್ಲೇ ಇದು ನಡೀತಾ ಇದೆ. ಇದು ಯಾವುದಕ್ಕೆ ಹೊರೆಯಾಗಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೊರೆಯಾಗಿಲ್ಲ, ತನ್ನ ಸ್ವಂತ ಲಾಭದಲ್ಲೇ ಇದು ನಡೀತಾ ಇದೆ. ಹಾಗೆ ನಮಗೆ ಹೊಸತನಗಳು, ಹೊಸ ಯುವಕರು ಇಲ್ಲಿ ಬಂದಾಗ ನಾವು ಹೊಸತನವನ್ನು ಆವಿಷ್ಕರಿಸಿ ಹೊಸತನದ ರೀತಿಯಲ್ಲಿ ಇದನ್ನು ಬೆಳೆಸ್ಬೋದು ಅನ್ನುವಂಥದ್ದನ್ನು ನಾವು ಮನಗಂಡಿದ್ದೇವೆ.
1: ಇದು ಪೆರ್ಡೂರು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಸಂತೋಷ್ ಕುಲಾಲ್ ಅವರ ಮಾತು. ಹೌದು, ಕುಂಬಾರರ ಗುಡಿ ಕೈಗಾರಿಕಾ ಸಂಘ ಹೊಸ ಹೊಸ ಪ್ರಯೋಗದ ಮೂಲಕ ಹೊಸತನವನ್ನು ಪರಿಚಯಿಸುವ ಕಾರ್ಯಕ್ಕೆ ಕೈ ಹಾಕ್ತಾ ಇದೆ. ಅವರ ಎಲ್ಲ ಕಾರ್ಯವೂ ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಇದು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಒಂದು ವಿಶೇಷತೆ. ಇನ್ನು ಮುಂದಿನ ಸುತ್ತಮುತ್ತದಲ್ಲಿ ಇನ್ನೊಂದು ವಿಶೇಷತೆಯ ಜೊತೆಗೆ ಬರ್ತೀವಿ. ಅದುವರೆಗೂ ಕೇಳ್ತಾನೇ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಶನಿವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಶನಿವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ನೂರ 14 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಪ್ರಸಾರಣೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂಗಮ ಸಂಗಮ ಅನುರಾಗ ಸಂಗಮ.
3: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.

0: ಹಲೋ, ಹಾಯ್, ನಮಸ್ತೆ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಸ್ನೇಹಿತರೆ, ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಒಂದು ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸೊ ಕಳೆದ ವಾರದಿಂದ ಈ ವಾರ ಒಂದು ವಾರದ ಒಂದು ಪಯಣ ನಮ್ಮದು ಮುಗಿದಿದೆ. ಆದರೆ ಈ ಒಂದು ವಾರದ ಪಯಣದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು, ಸಾಕಷ್ಟು ಒಂದು ಸಂಗತಿಗಳನ್ನು ನೋಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗಿವೆ ಅದರ ಬಗ್ಗೆ ಸ್ವಲ್ಪ ಅನಿಸಿಕೆಗಳು, ಜೊತೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಯುವಂಥ ಹೊತ್ತು. ಸಮಯ ಸರಿಯಾಗಿ 10:03:13. ಸೊ ನಾನಿದ್ದೇನೆ ರೋಷನ್ ಕುಲಶೇಖರ, ಮತ್ತೊಮ್ಮೆ ನಿಮ್ಮ ಜೊತೆಗೆ ಅಂತ ಹೇಳ್ತಾ. ಏನು ಈ ವಾರ ಪ್ರಸಾರಗೊಂಡಂಥ ಕಾರ್ಯಕ್ರಮಗಳು, ಕಳೆದ ಶನಿವಾರದ ಒಂದು ಸಾರಂಗ್ ಸಂಗಮ ನಂತರ ಬಹುಭಾಷಾ ಹಾಡುಗಳಿಂದ ಹಿಡಿದು ಇವತ್ತು ಈವರೆಗೆ ಪ್ರಸಾರಗೊಂಡಂತಹ ಒಂದು ಕನ್ನಡ ಕಾರ್ಯಕ್ರಮದವರೆಗೆ ನಿಮಗೆ ಅಲ್ಪ ಮಾಹಿತಿಯನ್ನು ನೀಡುವುದಾದರೆ, ಯಾವೆಲ್ಲ ಕಾರ್ಯಕ್ರಮಗಳು ಒಂದು ವಾರದ ಅವಧಿಯಲ್ಲಿ ಪ್ರಸಾರಗೊಂಡಿವೆ, ಏನೆಲ್ಲ ಆಗಿದೆ ಸಾರಂಗ್ನಲ್ಲಿ, ವಿಶೇಷವಾಗಿ ಹೋದ ವಾರ ಒಂದು ನಾವು ನೋಡಬಹುದು ಶನಿವಾರದಂದು ಬಹುಭಾಷಾ ಹಾಡುಗಳು ಪ್ರಸಾರಗೊಂಡಿತ್ತು. ಬಹುಭಾಷಾ ಹಾಡುಗಳ ನಂತರ ಸ್ನೇಹಿತರೆ ಪ್ರಸಾರಗೊಂಡಂತಹ ಕಾರ್ಯಕ್ರಮ ಯಕ್ಷಗಾನ ಮೂಕೆದ ಓಲೆ, ಇದರ ಕಂತು 4. ನಂತರ ತುಳು ಕಾರ್ಯಕ್ರಮ ನಾಟಕ ಹರಿಣಿ ಕಲಾವಿದೆಯರ್ನ ನಾಟಕ ಪ್ರಸಾರಗೊಂಡಿತ್ತು. ತುಳು ಹಾಡುಗಳು, ಬಾವಲಾರಿ ಜನಪದ ಹಾಡುಗಳು, ಇವು ವಾರದ ಎಲ್ಲ ದಿನ ಮೂಡಿಬರುವ ಕಾರ್ಯಕ್ರಮಗಳು. ನಮ್ಮ ಸಂವಿಧಾನ ಮೊನ್ನೆ ಶನಿವಾರ ಮತ್ತು ಈ ಶನಿವಾರ ಪ್ರಸಾರಗೊಂಡಿದೆ. ಕೊಂಕಣಿ ಕಾರ್ಯಕ್ರಮ ಆಗಿರ್ಬೋದು, ಬಹುಭಾಷಾ ಹಾಡುಗಳಾಗಿರ್ಬೋದು, ಕಲಾ ಸಾರಂಗ ಆಗಿರ್ಬೋದು, ಇವೆಲ್ಲವೂ ಹೋದ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳು. ಭಾನುವಾರಕ್ಕೆ ಬರೋದಾದರೆ ಭಕ್ತಿ ಸಾರಂಗ್, ಮಾರ್ನಿಂಗ್ ಮಂತ್ರ, ಸಪ್ತಸ್ವರ, ರಿಷಾ ಪ್ರಸನ್ನ ಅವರ ಒಂದು ಸಿತಾರ್ ಮತ್ತು ತಬಲ ವಾದನ ಇತ್ತು. ಕೊಂಕಣಿ ಕಾರ್ಯಕ್ರಮ ಫಾದರ್ ಡಾಲ್ಫಿ ಸರ್ ಅವರ ಮಾಹಿತಿ. ಕನ್ನಡ ಕಾದಂಬರಿ ಕರ್ವಾಲೋ ಕಂತು 1. ಕನ್ನಡದಲ್ಲಿ ಯೋಗ ದಿನದ ಬಗ್ಗೆ ಮಾಹಿತಿ ಕುಶಲಪ್ಪ ಗೌಡವರಿಂದ. ಯಕ್ಷಗಾನ ಮೋಕೆದ ಓಲೆ ಕಂತು 5. ತುಳು ಕಾರ್ಯಕ್ರಮ ತುಳುಚಾವಡಿ ಗಣೇಶ ಮೀನ್ ಸಂಕಮಾರ್ ಅವರ ಮಾತುಗಳು. ಅದೇ ರೀತಿ ಮಕ್ಕಳಡೆಗೆ ಸಾರಂಗ್ ಸಣ್ಣ ಕಥೆಗಳು, ಹರಿಕಥೆ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾತ್ಮೆ, ಕೊಂಕಣಿ ಹಾಡುಗಳು, ಮೈಕಲ್ ತೊಪಲಕ, ಇವೆಲ್ಲೋ ಕಾರ್ಯಕ್ರಮಗಳು ಹೋದ ವಾರ ಪ್ರಸಾರಗೊಂಡಿದ್ದವು. ಮತ್ತು ಸೋಮವಾರ ದಿನ ನಮಗೆ ಮೂಡಿ ಬಂದಂಥ ಕಾರ್ಯಕ್ರಮಗಳು, ಹಿಂದಿನ ಕಾರ್ಯಕ್ರಮದ ಜೊತೆಗೆ ವಿನಾಯಕ್ ಹೆಬ್ಬಾರ್ ಅವರ ಆರೋಗ್ಯ ಸಾರಂಗ್ನಲ್ಲಿ ಮಾಹಿತಿ ಡಾಕ್ಟರ್ ಅವರಿಂದ. ಪಪ್ಪಚೆ ಫೇವ್ರೆಟ್ ಈ ನಾಟಕ ಹೋದ ವಾರ ಪ್ರಸಾರಗೊಂಡಿತ್ತು. 4 ಕಂತುಗಳಲ್ಲಿ ಒಂದು ಹೊಸ ನಾಟಕ, ಒಳ್ಳೆಯ ನಾಟಕ. ಏನು ಅದರಲ್ಲಿ ತಂದೆಯ ಫೇವ್ರೆಟ್ ಏನು ಮಾಡಬೇಕು ಅದರ ಬಗ್ಗೆ ಒಂದು ವಿಶೇಷತೆ ಇತ್ತು. ಸಾಕು ಮಂಗನಾಗಿ ಅವನು ಮಾಡಿದ ಕರ್ತವ್ಯ, ಎಲ್ಲ ವಿಚಾರಗಳು. ಶಿವರಂ ಕಾರಂತರ ನೆನಪು ಕನ್ನಡ ಕಾರ್ಯಕ್ರಮದಲ್ಲಿ. ಮೋಕೆದ ಓಲೆ ಯಕ್ಷಗಾನದ 6 ಕಂತು. ಬಿನ್ನೆರೆ ಪಾತ್ರಿಕತೆ ಕಿಶೋರ್ ಡಿ ಕೆ ಇವರ ಜೊತೆ. ಅದೇ ರೀತಿ ಜನಪದ ಹಾಡುಗಳು ಮತ್ತು ಇಂದಿನ ಕಾರ್ಯಕ್ರಮಗಳು, ಒಲವಿನ ಹಾಡು, ವಾಯ್ಸ್ ಆಫ್ ಮಂಜುಳ, ಗುರುರಾಜ್ ಕರ್ಜಿಗೆ ಇರುವ ಮಾತುಗಳು, ಇವೆಲ್ಲವೂ ಮೂಡಿಬಂದವು. 23 ಮಂಗಳವಾರ ಮೂಡಿಬಂದಂಥ ಕಾರ್ಯಕ್ರಮಗಳು, ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರ ಮಾತುಗಳು ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ. ಕೊಂಕಣಿ ಕಾರ್ಯಕ್ರಮ ಬೆಟ್ಟಿ ನಾಸ್ ಅವರ ಜೊತೆಗೆ ಮಾತುಕತೆ. ಕರಾವಳಿ ಕಥನಗಳು, ಡಾಕ್ಟರ್ ವಿವೇಕ್ ರೈ ಅವರ ಮಾತುಗಳು. ತಾಳೋ ಮಾಡೋ ಕಾರ್ಯಕ್ರಮದ ಒಂದು ಪ್ರಸಾರದಲ್ಲಿ, ಇದು ಧ್ವನಿಮುದ್ರಿತ ಪ್ರಸಾರ ಆಗಿರಲಿಲ್ಲ, ನೇರ ಪ್ರಸಾರ ಆಗಿತ್ತು. ಒಂದು ಜೀವನದ ಅನುಭವಗಳ ಕುರಿತು ಎಡ್ವರ್ಡ್ ಮತ್ತು ನಾನು ಮಾತಾಡಿದ್ದೇವೆ ಆ ದಿನ. ಸೊ ಅದೇ ರೀತಿ ತುಳುಕಲಿ ಪ್ರಗತಿನ ಒಂದು ಟಾಕ್ ಆಗಿತ್ತು. ಮೋಕೆದ ಓಲೆ ಕಂತು 7. ಅದರ ಜೊತೆಯಲ್ಲಿ ಹಿಂದಿನ ಕಾರ್ಯಕ್ರಮಗಳು ಮೂಡಿ ಬಂದಿದ್ದವು ರೇಡಿಯೋ ಸಂಜೆವರೆಗೆ. ಮೆಂದು ಮರೆಯದ ಹಾಡೆಲ್ಲ ಪ್ರತಿದಿನ ಮೂಡಿ ಬರುವಂಥ ಕಾರ್ಯಕ್ರಮಗಳು. 24 ಬುಧವಾರದ ದಿನ ಮೂಡಿ ಬಂದಂಥ ಕಾರ್ಯಕ್ರಮಗಳು, ವಿಶೇಷವಾಗಿ ಕೊಂಕಣಿ ಕಾರ್ಯಕ್ರಮದಲ್ಲಿ ಕತೆ ಒಂದು ಪನ ಎಂಬಂಥ ಕತೆ ಮೂಡಿ ಬಂದಿತ್ತು. ಅದೇ ರೀತಿ ಒಪ್ಪನ ಪಾಠಗಳು, ಅದೇ ರೀತಿ ಪಗರಿದ ಸಂಕ ಯಕ್ಷಗಾನ ಮೂಡಿ ಬಂದಿತ್ತು. ಬಹುಶಃ ಈ ಯಕ್ಷಗಾನ 2-3 ಕಂತುಗಳಲ್ಲಿ ಮೂಡಿ ಬಂದಿದೆ. ಜನಪದ ಹಾಡುಗಳಿದ್ದವು. ಕೊಂಕಣಿ ಕಾರ್ಯಕ್ರಮ ಮರುಪ್ರಸಾರ, ರೇಡಿಯೋ ಮತ್ತು ಹೃದಯ ರಾಗದಲ್ಲಿ ಅತಿಥಿಗಳಿದ್ದರು. ಈ ವಾರ ಡಾಕ್ಟರ್ ಅವರು ಬಂದಿದ್ದರು ನಮ್ಮ ಕಾಸರಗೋಡಿನಿಂದ, ಮಾಹಿತಿಯನ್ನು ಅವರು ನೀಡಿದ್ದಾರೆ. ಅದೇ ರೀತಿ ಭಕ್ತಿ ಸಾರಂಗ್ ಕಾರ್ಯಕ್ರಮ ಕೂಡ ಮೂಡಿ ಬಂದಿತ್ತು ಗುರುವಾರದಂದು. ಅದರ ಜೊತೆಯಲ್ಲಿ ಹಿಂದಿನ ಕಾರ್ಯಕ್ರಮಗಳು, ಅಡುಗೆ ಮನೆ ಕಾರ್ಯಕ್ರಮ ಇತ್ತು, ಅನಿತಾ ಡಿಸೋದ ಅವರ ಜೊತೆ ಸಂದರ್ಶನ ಇತ್ತು, ಪಗರಿದ ಸಂಕ ಇತ್ತು, ಯಕ್ಷಗಾನ, ಸಮಾಜಮುಖಿ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿತ್ತು. ಭಕ್ತಿ ಸಾರಂಗ್ ಕಾರ್ಯಕ್ರಮ ಜೊತೆಗೆ ಮಾರ್ನಿಂಗ್ ಮಂತ್ರ ಡಾಕ್ಟರ್ ಗುರುರಾಜ್ ಕರ್ಜಿಗೆ ನಿನ್ನೆಯ ದಿನ ಮೂಡಿ ಬಂದಂಥ ಕಾರ್ಯಕ್ರಮಗಳು. ದೋನ್ಗಡಿ, ಖುಷಿನ್ ಕಡಿ, ಟೈಟಸ್ ನೋರನ್ನ ಇವರ ಜೊತೆಗಿನ ಒಂದು ವಾಲ್ಟರ್ ನಂದಳಿಕೆ ನಡೆಸಿದಂಥ ದೈಜಿ ವರ್ಲ್ಡ್ನ ಕೃಪೆಯ ಕಾರ್ಯಕ್ರಮ. ತುಂಬ ಕಾರ್ಯಕ್ರಮಗಳನ್ನು ದೈಜಿ ವರ್ಲ್ಡ್ ಅವರು ಕೊಂಕಣಿ ಕಾರ್ಯಕ್ರಮಗಳನ್ನು ನಮಗೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ದೈಜಿ ವರ್ಲ್ಡ್ಗೆ ರೇಡಿಯೋ ಸರಂಗ್ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳು. ಕೆಲವೊಂದು ವಿಶೇಷ ಟಾಕ್ಸ್ಗಳಾಗಿರ್ಬೋದು ಅಥವಾ ಮಾಹಿತಿಪೂರ್ಣ ಕಾರ್ಯಕ್ರಮಗಳು, ಇನ್ನು ಕೆಲವೊಂದು ಅತಿಥಿಗಳು ಬರುವಾಗ. ಸೊ ವರ್ಲ್ಡ್ ನಂದಳಿಕೆ ಸರ್ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ ರೇಡಿಯೋ ಸರಂಗ್ ನಿರ್ದೇಶಕರ ಪರವಾಗಿ. ಸೊ ಅದೇ ರೀತಿ ಕಾಸೋಲ್ದಿ ಕರ್ನಾಟಕ ಮತ್ತೆ ಮೂಡಿಬಂದಿದೆ. ಸೊ ಅದೇ ರೀತಿ ಇವತ್ತಿನ ದಿನ ಕೂಡ ವಿಶೇಷ ಕಾರ್ಯಕ್ರಮ, ಕೊಂಕಣಿ ಕಾರ್ಯಕ್ರಮ ಆಗಿರ್ಬೋದು, ಕನ್ನಡ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಮೂಡಿ ಬಂದಿದ್ದವು. ಸೊ ಇವೆಲ್ಲವೂ ಈ ವಾರ ಮೂಡಿ ಬಂದಂಥ ಕಾರ್ಯಕ್ರಮಗಳು ಇವು. ಅದೇ ರೀತಿ ಬರುವ ವಾರ ಕೂಡ ಇಂಥದೇ ಕಾರ್ಯಕ್ರಮಗಳು ಮೂಡಿ ಬರಲಿವೆ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡುವುದರ ಮೂಲಕ ತಿಳಿಸಿ. ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು ಒಂದು ಕರೆ ಮಾಡಿ ತಿಳಿಸಿ 6364240499 ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶಗಳನ್ನು ಕೂಡ ಕಳಿಸ್ಬೋದು ನೀವು ಅಂತ ಹೇಳ್ಬೋದು ಯಾವೆಲ್ಲ ಕಾರ್ಯಕ್ರಮಗಳು. ನಿನ್ನೆ ಹಲೋವೆಲ್ಲ ಕಾರ್ಯಕ್ರಮದಲ್ಲಿ ಮಲೇರಿಯಾದ ಕುರಿತು ಮಾಹಿತಿಯನ್ನು ಡಾಕ್ಟರ್ ಅವರು ನೀಡಿದ್ದರು, ಡಾಕ್ಟರ್ ನವೀನ್ಚಂದ್ರ ಕುಲಾಲ್ ಅವರಿದ್ದರು. ಸೊ ಅವರ ಜೊತೆಗಿನ ಮಾಹಿತಿ ಕಾರ್ಯಕ್ರಮ ಕೂಡ ಇತ್ತು. ಡಾಕ್ಟರ್ ನೀಡಿದ ಮಾಹಿತಿ ಚೆನ್ನಾಗಿತ್ತು ಅಂತ ನಮ್ಮ ಫಾತಿಮಾ ಕಿನ್ಯರ್ ಅವರು ಹೇಳಿದರು. ಒಬ್ಬರು ಕಾಲರ್ ಇದ್ದಾರೆ ನೋಡೋಣ ಯಾರಂತ. ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ.
1: ನಮಸ್ತೆ,
0: ಮಾತಾಡಲ ಕೃಷ್ಣ ಶೆಟ್ರೆ. ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡ್ಬಲೇ ಸರ್.
1: ಮ್ಯಾಗ್ನೆಟ್ಲೇ ಸರ್ ಇಪ್ಪುಡು ರಾತ್ರಿ 8 ಗಂಟೆ ಪದ್ಯ ಮುಂಚೂರು ಕೊರ್ನಾಕ ಈ ಚೂರು ರಫಿನ ಪದ್ಯ
0: ರಾಪಿಗೆ
1: ಪರತ್ ಎಡ್ಡೆ ಪದ್ಯ ಉಂಡತಿ ಅರ್ನಕ್ ಏನ್ ಸಾಧ್ಯ ಎಂಗ್ಡೆ ಬಾರಿ ಏನ್ ಶೋಕ ಪಡತಿ ಮೌನತಿ ಬಂದ ಎಂಗ್ಡೆ ಜೀವದ ಗಂಟು ಲೆಕ್ಕ ದಯ ಬಂದ ಹಿಂಗಾದ ಬರಾರ ಮುಸ್ಲಿಂ ಆಗುತ್ತಾರೆ ಅವು ನಮ್ಮ ಉನ್ನತಿ ಎಡ್ಡೆ ಪದ್ಯ ಪುನರ್ದ ಮತ್ತ ರಜ್ಞವಾದ ಪುಣಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಆದ ಸಮೇತ ಬಂತೀರಿ ಮಹೋಂದ್ರತಿನ ಪದ್ಯ 10 ಪದ್ಯ ಯಾನು 100 ಪದ್ಯ ಪಂಚಲಕ ಆಪಂಡು ಒಂದೇ ಎಡ್ಡೆ
0: ಗುಲಾಬಿ ಕಿತ್ನಾ ಪ್ಯಾರವಾದ ಪೂಚೋ ನಾ ಯಾರ ಚರ್ಚಿ
1: ಗುಲಾಬಿ
0: ಬರೀ ಖುಷಿ ಅನ್ಸರಿ
1: ಗುಲಾಬಿ
0: ದಿನ ಬುಧಾರ ಅಂಚಿ ಜೋರ್ ದೇತಾರ ಗುಲಾಬಿ ಅಕ್ಕ ನಮಸ್ಕಾರ.
2: ಹಲೋ
0: ಹಲೋ ಗುಲಾಬಿ ಅಕ್ಕ ನಮಸ್ಕಾರ ಪಂಡ್ಲೆ.
2: ನಮಸ್ತೆ.
0: ಆರ್ ಗುಲಾಬಿ ಬಣ್ಣಗ ಕಾಪಿ ಕಾಡ್ನ ನೆನಪತ್ತು ಶಾಲೆ ತೋಟದಲ್ಲಿ ಒಂದು ಗುಲಾಬಿ ಗಿಡ ಇತ್ತು. ಪಂಡ್ಲೆ ಅಕ್ಕ ರೇಡಿಯೋ ಸಾರಂಗ ಏಪಡ್ದಕ್ಕೆ ಏನಂದಿಲ್ಲ ರೀ ರೇಡಿಯೋ ಸಾರಂಗ ಏಪಡ್ದಕ್ಕೆ ಏನಂದಿಲ್ಲ ಬಾರಿ ಖುಷಿ ಅಂಡ್ ಪೆರ್ಮೇದ ಪಾತೇರ್ ಅನ್ ಪಾತೇರ್ ಅಂಚನೆ ಅಂಜಿ ನಿಕ್ಲನ್ ಅಂಜಿ ಸುಗಿಪುನ್ ಕೊರಿಯಾರ ಇಂಕ್ಲೇಗೆ ಅಂಚನೆ ಅಂಜಿ ಬೆರಿ ಇಂದು ನಿಕ್ಲನ್ ಅಂಜಿ ಇದುಪ್ಪಡ್ ಸರ್ ಸಪೋರ್ಟ್ ಉಪ್ಪಡ್ ಸೋಲ್ಮೇಲು ಸೋಲ್ಮೇಲು ಕೃಷ್ಣ ಬಣ್ಣ ಸೋಲ್ಮೇಲು ಇಂಚನೆ ಕಾಲ್ ಮಾಡ್ದಲೆ. ಓಕೆ. ಸೊ ಕೃಷ್ಣ ಶೆಟ್ಟಿ ಅವರು ಮಾತಾಡಿದರು, ವಿಶೇಷವಾಗಿ ಅವರು ಹೇಳಿದ ಹೋದ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳು, ಮಾಧ್ಯಮ ಸುದ್ದಿಗಳು, ಹಲೋ ಬೆನ್ಲಾಕ್ ರೇಡಿಯೋ ಸಂಜೆ, ಹಲೋ ಡಾಕ್ಟರ್ ಸಾರಿ ರೇಡಿಯೋ ಸಂಜೆ ಒಲವಿನ ಹಾಡು ಕಾರ್ಯಕ್ರಮ ಉತ್ತಮವಾಗಿತ್ತಂತ ಫಾತಿಮಾ ಅವರು ಬಿಸಿ ರೋಡ್ ಕಿನಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಮುಂದಿನ ಕಾಲರ್ ಇದ್ದಾರೆ. ನಮಸ್ತೆ.
3: ಹಲೋ
0: ನಮಸ್ತೆ ಸರ್. ನಮಸ್ತೆ.
3: ನಮಸ್ತೆ, ನಾನು ಎಸ್ ಮಹಮ್ಮದ್ ಏನೋ ಮಾತಾಡುದು.
0: ನಮಸ್ತೆ ಸರ್, ದಿನ ಹೇಗಿತ್ತು?
3: ನಿಮಗೆ ವಂದನೆಗಳು.
0: ವಂದನೆಗಳು ಸರ್.
3: ಮತ್ತೆ ಏನಂದ್ರೆ ಸರ್, ಈ ವಾರದ ಕಾರ್ಯಕ್ರಮಗಳು ಕೂಡ ಎಲ್ಲ ಒಳ್ಳೆದಿತ್ತು, ಆದ್ರೆ ಕೆಲವು ಮುಖ್ಯ ಕಾರ್ಯಕ್ರಮಗಳನ್ನು ಆರಿಸಲು ನನಗೆ ತೊಂದರೆ ಆಗಿದೆ. ಆಪ್ ಮೂಲಕವಾ ನಮ್ದು ತೊಂದರೆ ಅಂತ ಗೊತ್ತಾಗುದಿಲ್ಲ. ಯಾವ್ದಂದ್ರೆ ಮೈಕಾಲದ ಫಲಕ ಮತ್ತು ತುಳು ಚಾವಡಿ ಇದು ಕೇಳಲಿಕ್ಕೆ ಆಗಲಿಲ್ಲ, ಅಷ್ಟು ಕ್ಲಿಯರ್ ಇರಲಿಲ್ಲ. ಅದು ಮುಂದಿನ ದಿನಗಳಲ್ಲಿ ಸರಿಯಾಗಬಹುದು ಅಂತ ನಮ್ಮ ಭಾವನೆ.
0: ನಮ್ಮ ಇಂಟರ್ನೆಟ್ ಅಲ್ಲೇ ಸಮಸ್ಯೆಗಳು ಇರ್ತವೆ ಸರ್, ಅಂದ್ರೆ ನಮ್ದಲ್ಲ, ಜಾಗತಿಕವಾಗಿ ಇಂಟರ್ನೆಟ್ ಅಲ್ಲೇ ಸಮಸ್ಯೆಗಳು
3: ಆಗಿರ್ಬೋದು. ಮತ್ತೆ ಏನಂದ್ರೆ ಸರ್, ನಮ್ಮ ನಿನ್ನೆ ಪ್ರಸಾರವಾದ ಹಲೋ ಡಾಕ್ಟರ್ ಶುಕ್ರವಾರ ಕುಲಾಲ್ ಅವರ ಅಭಿಷೇಕ್ ಅವರು ನಡೆಸಿದ ಸಂದರ್ಶನ ಬಹಳ ಉತ್ತಮವಾಗಿತ್ತು. ಅದು ಸಕಾಲಿಕ, ಈಗ ಮಲೇರಿಯಾ ಎಲ್ಲ ಕಡೆ ಹರಡುತ್ತದೆ, ಅದರ ಬಗ್ಗೆ ಮುಂಜಾಗ್ರತೆ ಕ್ರಮ ಹಾಗೂ ಅದರ ಬಗ್ಗೆ ಸವಿವರವಾದ ವಿಷಯವನ್ನು ತಿಳಿಸಿದ್ದಕ್ಕಾಗಿ ಕುಲಾಲ್ ಹಾಗೂ ಅಭಿಷೇಕ್ ಅವರಿಗೆ ವಂದನೆಗಳು.
0: ಓಕೆ ಸರ್. ಓಕೆ.
3: ಅದೇ ರೀತಿ ಈ ವಾರದಲ್ಲಿ ಶಿವರಾಮ್ ಕಾರಂತರ ನೆನಪು ಕುರಿತು ಒಬ್ಬರು ಭಾಷಣ ಮಾಡಿದ್ರು, ಬಹಳಷ್ಟು ಸೂಪರ್ ಆಗಿತ್ತು. ಇಂತಹ ಕಾರ್ಯಕ್ರಮಗಳು ನಮಗೆ ತುಂಬಾ ಉತ್ತಮವಾಗುತ್ತದೆ, ಇದು ಕೇಳಲಿಕ್ಕೆ ಉತ್ತಮ ಆಗ್ತದೆ, ಮುಂದೆ ಈ ಪ್ರಸಾರ ಮಾಡಿ ಅಂತ ನನ್ನೊಂದು ಸಲಹೆ. ಅದು ಅಲ್ಲದೆ ಸರ್, ಡೈಜಿ ವರ್ಲ್ಡ್ ನ ವಾಲ್ಟಲ್ ಅವರ ವಾಯ್ಸ್ ಕೇಳುವಾಗ ನಮಗೆ ಬಹಳ ಸಂತೋಷ ಆಗ್ತದೆ, ಆದರೆ ಅವರ ಮಾತು ನಮಗೆ ಕೆಲವು ಅರ್ಥ ಆಗುದಿಲ್ಲ, ಹಾಗಾಗಿ ಬೇಸರ ಆಗ್ತದೆ. ಆದರೂ ಅವರ ಕಾರ್ಯಕ್ರಮ ಉಯ್ಯ ತನಕ ಅವರ ಮಾತನ್ನು ನಾವು ಕೇಳ್ತೇವೆ. ಅವರನ್ನು ಇನ್ನೂ ನಿಮ್ಮ ನಿಲಯಕ್ಕೆ ಬರುವಂತೆ ಮಾಡಿ ಸರ್. ಥ್ಯಾಂಕ್ ಯು, ಅವರಿಗೂ ನನ್ನ ವಂದನೆಗಳು.
0: ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಎಚ್ ಮೊಹಮ್ಮದ್ ವೇಣೂರ್ ಅವರ ಮಾತುಗಳನ್ನು ನಾವು ಒಂದು ಆಲಿಸಿದ್ದೇವೆ. ಸೊ ಸ್ನೇಹಿತರೆ, ನೀವು ಕೂಡ ಮೆಸೇಜ್ ಮಾಡಿ ಹೇಳಿ ಅಭಿಪ್ರಾಯಗಳನ್ನು, ಕರೆ ಮಾಡಿ ತಿಳಿಸಿ. ಸೊ ಒಂದು ಒಂದು ಕವಿತೆ ಬಂದಿದೆ, ನಿಶ್ಶಬ್ದದ ನೋವು. ಇದು ನಾನು ಹೇಳ್ಬೋದು ಪತ್ರ ವ್ಯವಹಾರಕ್ಕೂ ಕೂಡ ಒಂದು ವಿಶೇಷವಾದ ವಿಚಾರ. ಸೊ ಆ ಕವಿತೆಯನ್ನು ಓದ್ತೇನೆ, ಅದಕ್ಕಿಂತ ಮುಂಚೆ ಸುಶೀಲ ಅಧ್ಯಾಪಾಡಿ ಅವರು ಮಾತಾಡ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಅಂದ್ ಗೊತ್ತಾಂಡೆ ವಿಮಾನ ಅಂದ ಸೌಂಡ್ ಆಂಡಿ ಇಂಗ್ಲಿಗ್ ಅಂಚಾದ ಸುಶೀಲ ಅಕ್ಕನೆ ಬರ್ತಾರೆ ಅಂಡ್ ಸ್ಟುಡಿಯೋದಲ್ಲಿ. ಥ್ಯಾಂಕ್ ಯು ಸುಶೀಲಕ್ಕ, ಥ್ಯಾಂಕ್ ಯು. ಭಾರಿ ಖುಷಿ ಬಾತೇರಿ ಅದೇ ಸುಶೀಲಕ್ಕ ಬಾತೇರ್ನ ತೂದು ಎಂಕಲಂತೆ ಖುಷಿ ಖುಷಿ ಖುಷಿ ಖುಷಿ ಖುಷಿ ಖುಷಿ ಅಂಡ ಭಾರಿ ಒಂಜಿ ಪೊರ್ಲದ ಪದ ಒಂಜಿ ಕವಿತೆ ಬೈದಂಡ. ಸೊ ನಿಶ್ಶಬ್ದದ ನೋವು ಕವಿತೆ ಏನಿದೆ ನೋಡೋಣ. ಇದು ಪತ್ರವೇ, ಅದೇ ಅದರಲ್ಲಿ ನೋವು ನಲಿವು ಎಲ್ಲವೂ ಇದೆ. ಎಲ್ಲ ಕಾರ್ಯಕ್ರಮ ಕೇಳುವ ತವಕ ಮೊಬೈಲ್ ಕೈಯಲ್ಲಿ ಹಿಡಿದು ಸಾರಂಗಿಟ್ಟು ಮೌನವೇನೆಂದು ಚಿಂತೆಯಲ್ಲಿ ಸ್ವಿಚ್ ಆಫ್ ಆನ್ ಮಾಡಿ ಮಾಡಿ ನಿರೀಕ್ಷೆಯ ಅಲೆಗಳು ನಾ ಹುಡುಕುತ್ತ ಕುಳಿತೆ. ಸುಶ್ರಾವ್ಯ ಗಾನವೋ ಅಥವಾ ಒಟ್ಟಾರೆ ಕಾರ್ಯಕ್ರಮದ ಸಾರವೋ ಕಿವಿಯೊಳು ಗುನುಗುವ ಆಪ್ತ ಧ್ವನಿಯ ಆಧಾರವೋ ಕೇಳೋಣ ಅಂತ. ಆದರೆ ಕೆಲವೊಮ್ಮೆ ಗರಿಗರಿಯಾದ ಸದ್ದಿನ ಬದಲು ಕರ್ಕಶ ಶಬ್ದದ ಮೇಳ ಗಾಳಿಯಲ್ಲಿ ತೇಲಿ ಬರಬೇಕಾದ ನಾದಕ್ಕೆ ತಾಂತ್ರಿಕ ಬೇಲಿ. ಏನೋ ತಾಂತ್ರಿಕ ದೋಷವೋ ಯಂತ್ರದೊಳಗಿನ ಮೌನವೋ ಸ್ಪಷ್ಟವಾಗಿ ಕೇಳಿಸದ ಗೊಂದಲದ ಅಲೆಗಳ ಗಾಯನವೋ. ತುಟಿಯಂಚಿನ ನಗೆಯ ಮಾಸಿ ಮುಖದಲ್ಲಿ ಮೂಡಿದ ಬೇಸರ ಇಷ್ಟದ ಕಾರ್ಯಕ್ರಮವನ್ನು ಕಳೆದುಕೊಂಡೆ ಒಂಟಿತನದ ಸರಸರ. ಪ್ರತಿಧ್ವನಿಸುವ ಶಬ್ದಗಳು ಮನದೊಳಗೆ ಗೊಂದಲವ ಸೃಷ್ಟಿಸಿ ಮೌನವೇ ಆವರಿಸಿ ರೇಡಿಯೋ ಪೆಟ್ಟಿಗೆಯು ಸುಮ್ಮನಾಗಿಸುವುದು ಆಗಿಸುತ್ತಲೇ ಇವುದು. ಏನಂತ ಬರೆಯಲಿ ಪೂರ್ಣಿಮಾ ಸಲ್ಲಿತ್ತವರು. ಭಾರಿ ಅಪರೂಪದ ಒಂದು ಅದ್ಭುತ ಕವಿತೆ. ಸೊ ಏನು ರೀ, ಹಲೋ ನಮಸ್ತೆ. ನಮಸ್ತೆ. ನಮಸ್ತೆ. ಹೇಳಿ ಮನೆ ಕೈಗಿದ್ದೀರಿ?
4: ಸರ್, ನಾನು ಈ ವಾರ ಸುಮಾರು ಕಾರ್ಯಕ್ರಮ ಕೇಳಿದ್ದೇನೆ. ನನಗೆ ರೇಡಿಯೋ ಸಂಜೆ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು. ಆಮೇಲೆ ಇದು ಒಲವಿನ ಹಾಡು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಇರ್ತದೆ ಸರ್. ಈಗ ಕೇಳಿಕ್ಕೂ ಇಷ್ಟ ಆಗ್ತದೆ. ಮತ್ತೆ ತುಳುಚಾವಡಿಯಲ್ಲಿ ಬಿಂದ್ಯ ಮೇಡಮ್ ಅವರು ತುಳುಚಾವಡಿಗೆ ಹೊಸ ಕಲೆ ಬಂದಾಗೆ ಇದೆ ಸರ್. ಎರಡು ವಾರದಿಂದ ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾರೆ ಇದ್ದಾರೆ ಬಿಂದ್ಯ ಮೇಡಮ್ ಅವರು. ಮತ್ತೆ ಕೊಂಕಣಿ ಕಾರ್ಯಕ್ರಮದಲ್ಲಿ ವಾಲ್ಟರ್ ಅವರ ಮಾತು ನಂಗೆ ತುಂಬಾ ಇಷ್ಟ ಆಗ್ತದೆ ಸರ್. ಮತ್ತೆ ನೀವು ಸಂದರ್ಶನ ಕೂಡ ಮಾಡಿದ್ದೀರಿ ಅವರನ್ನು, ತುಂಬಾ ಇಷ್ಟವಾದ ಕಾರ್ಯಕ್ರಮ ಸರ್ ಅದು. ಅದೇ ಇನ್ನೊಮ್ಮೆ ಸಾಧ್ಯ ಆದ್ರೆ ಅವರನ್ನು ಮತ್ತೊಮ್ಮೆ ಅತಿಥಿಯನ್ನಾಗಿ ಕರೀರಿ ಅಂತ ಹೇಳ್ತಾ ಇದ್ದೇನೆ ಸರ್. ಕೊಂಕಣಿ ಕಾರ್ಯಕ್ರಮ ಮತ್ತೆ ಕೊಂಕಣಿ ಕಾರ್ಯಕ್ರಮದಲ್ಲಿ ನಾಟಕಗಳು ಚೆನ್ನಾಗಿದ್ದಾವೆ. ಮತ್ತೆ ಸರ್ ಇದು ಏನ್ ಗೊತ್ತಿಂತ, ಇವರು ಚಾರ್ಲ್ಸ್ ಅವರದ್ದು ಒಂದು ಸಂದರ್ಶನ ಇತ್ತಲ್ಲ ಸರ್, ಅವರ ಜೊತೆ ಮಾಡಿದ ಸಂದರ್ಶನ, ಅದನ್ನೊಂದು ಎರಡು ವಾರ ಬಿಟ್ಟು ಹಾಕ್ಲಿಕ್ಕೆ ಆಗ್ತದೆ ನೋಡಿ. ಅವರ ಮಾತು ತುಂಬಾ ಇಷ್ಟ ಆಗಿದೆ ಸರ್ ನಂಗೆ. ಮತ್ತೆ ಮೊನ್ನೆ ಬುಧವಾರ ಹೃದಯ ರಾಗ ಇತ್ತಲ್ವಾ, ಎಡ್ವರ್ಡ್ ಸರ್ ಅವರು, ಆರ್ ಜೆ ಎಡ್ವರ್ಡ್ ಸರ್ ಅವರು ವಾಣಿಶ್ರೀ, ಡಾಕ್ಟರ್ ವಾಣಿಶ್ರೀ ಅವರ ಜೊತೆ ಮಾತನಾಡಿದ್ದು, ಕನ್ನಡ ಪರ ಇದಕ್ಕಾಗಿ ಹೋರಾಟ ಮಾಡಿ, ಮತ್ತೆ ಎಲ್ಲರ ಜೊತೆ ಮಾತನಾಡಿದ ಶೈಲಿ, ಮತ್ತೆ ಅವರು ಆ ಕನ್ನಡ, ಸ್ಪಷ್ಟವಾದ ಕನ್ನಡ ನಂಗೆ ತುಂಬಾ ಚೆನ್ನಾಗಿತ್ತು. ಮತ್ತೆ ಆರ್ ಜೆ ಸರ್ ಅವರು, ಎಡ್ವರ್ಡ್ ಸರ್ ಅವರು ತುಂಬಾ ಚೆನ್ನಾಗಿ ಅವರ ಜೊತೆ ಮಾತನಾಡಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಂಗೆ ತುಂಬಾ ಇಷ್ಟವಾಯ್ತು ಸರ್. ಈ ವಾರದ ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ಇಷ್ಟ ಆಯ್ತು. ತುಳುಚಾವಡಿ ಅಂತ ತುಂಬಾ ಚೆನ್ನಾಗಿತ್ತು, ಮತ್ತೆ ನಗು ಕೂಡ ಬರ್ತಿತ್ತು ಸರ್. ನಂಗೆ ಕರೆ ಮಾಡ್ಲಿಕ್ಕೆ ಕರೆ ಸಿಗ್ಲಿಲ್ಲ ಅವತ್ತು, ಪರವಾಗಿಲ್ಲ. ಆದ್ರೆ ಎಲ್ಲರ ಮಾತು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಹೌದು,
0: ಧನ್ಯವಾದಗಳು, ಧನ್ಯವಾದಗಳು.
4: ಮತ್ತೆ ಸರ್ ಇದು ಏನ್ ಗೊತ್ತುಂಟ, ಇವಾಗ ಯಕ್ಷಗಾನ ಬರ್ತಾ ಉಂಟು, ಚೆನ್ನಾಗಿದೆ ಯಕ್ಷಗಾನ. ಮತ್ತೆ ಇದು ಬಹುಭಾಷಾ ಹಾಡುಗಳು ಈಗ ಇದ್ರ ನಂತರ ಪ್ರಸಾರ ಆಗ್ತದೆ ಅಲ್ವಾ ಸರ್, ಅದ್ರಲ್ಲಿ ಸ್ವಲ್ಪ ಮಿಕ್ಸ್ ಆಗಿ ಜಾಸ್ತಿ ಅಂದ್ರೆ ಎಲ್ಲ ಭಾಷೆಯನ್ನು ಕೂಡ ಹಾಕ್ತೀರಿ, ಅದ್ರಲ್ಲಿ ಸ್ವಲ್ಪ ಹಿಂದಿ ಹಾಡುಗಳನ್ನು ಕೂಡ ಸ್ವಲ್ಪ ಜಾಸ್ತಿ ಕೊಡಿ ಅಂತ
0: ಹೇಳ್ತಾ
4: ಇದ್ದೀನಿ.
0: ಸೊ ವಿಶೇಷವಾಗಿ ನಮ್ಮ ಅಮ್ಮನಿ ಕಾರ್ಕಳದಿಂದ ಮಾತಾಡಿದರು. ಪೂರ್ಣಿಮಾ ಸಲತೂರ್ ಅವರ ಒಂದು ಕವಿತೆ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ಉತ್ತಮವಾದ ಕವಿತೆ, ಆದರೆ ಮೌನವೇ ಮೌನವೇ ಮೌನವೇ, ವಿಶೇಷವಾಗಿ ಆ್ಯಪ್ನಲ್ಲಿ ರೇಡಿಯೋ ಕೇಳದಿದ್ದಾಗ ಅಥವಾ ಆಲಿಸಲಿಕ್ಕೆ ಆಗದಿದ್ದಾಗ ಜನರಲ್ಲಿ ಒಂದು ಮೌನದ ಛಾಯೆ ಇರುತ್ತೆ ಅಂತ ನಾವು ನೋಡ್ಬೋದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
5: ನಮಸ್ತೆ,
0: ನಿಮ್ಮ ಹೆಸರು?
5: ನಾನು ಸತೀಶ್.
0: ಹೇಳಿ ಸತೀಶ್, ಅನ್ನ ಮಾತಾಡಿ.
5: ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಿದ್ದೀವಿ, ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿರ್ತವೆ. ಕನ್ನಡ ಕಾರ್ಯಕ್ರಮಗಳಾಗಲಿ, ತುಳು ಕಾರ್ಯಕ್ರಮಗಳಾಗಲಿ, ಕೊಂಕಣಿ ಕಾರ್ಯಕ್ರಮಗಳಾಗಲಿ, ಬೇರೆ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತವೆ. ಅಂದ್ರೆ ನಾವು ಅನ್ಕೊಳ್ಳೋದಿಲ್ಲ ಇಂಥ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಬರುತ್ತೆ ಅಂತೇಳಿ. ಅಂತ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಪ್ರಸಾರ ಆಗ್ತವೆ. ಮೊನ್ನೆ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ವಾಣಿ ಶ್ರೀಕಾಸಗೌಡ ಅವರು,
0: ಹೌದು ಡಾಕ್ಟರ್ ಅವರು ಬಂದಿದ್ರು.
5: ಹೌದೌದೌದು, ಅವರನ್ನು ತುಂಬಾ ಚೆನ್ನಾಗಿ ಮಾತಾಡಿಸಿದ್ದಾರೆ. ಕಾರ್ಯಕ್ರಮಗಳನ್ನೆಲ್ಲ ಕೇಳಿದ್ದಾರೆ, ತುಂಬಾ ಚೆನ್ನಾಗಿ ಮೂಡಿ ಬರ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಕೊಡಿ, ಇನ್ನು ಕೂಡ ಉತ್ತಮ ರೀತಿಯಾದಂತ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಸಾರಂಗ ಇನ್ನು ಕೂಡ ಒಳ್ಳೆ ರೀತಿಯಲ್ಲಿ ಬೆಳಗಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೆ.
0: ಕೃತಜ್ಞತೆಗಳು ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಮಾತುಗಳಿಂದ. ಉತ್ತಮವಾಗಿ ನೀವು ಹೇಳಿದ್ರಿ.
5: ಮತ್ತೊಂದೇನಂದ್ರೆ ಪೂರ್ಣಿಮಾ ಸಲತೂರ್ ಅವರ ಕವಿತೆಗೆ ಕೂಡ ತುಂಬಿರೋದು, ಒಳ್ಳೆ ಉತ್ತಮ ರೀತಿಯಾದ ಕವಿತೆಯನ್ನು ಕಲಿಸಿದ್ದಾರೆ ನಮ್ಮ ಸಾರಂಗಿಗೆ. ಅವರಿಗೆ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಈ ಮುಖಾಂತರ.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು.
5: ಸರಿ ಸರ್.
0: ಸೊ ಸತೀಶ್ ಕಯ್ಯಾರ್ ಅವರು ಮಾತಾಡಿದರು, ಸೊ ಅವರ ಅಭಿಪ್ರಾಯಗಳನ್ನು ತಿಳಿಸಿದರು. ವಾಣಿಶ್ರೀ, ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರ ಮಾತುಗಳು ಕೂಡ ಎಲ್ಲರೂ ಆಲಿಸಿದ್ದಾರೆ. ಸೊ ಮುಂದಿನ ಕಾಲರ್ ಇದ್ದಾರೆ. ನಮಸ್ತೆ.
6: ಹಲೋ.
0: ನಮಸ್ತೆ.
6: ನಮಸ್ತೆ, ನಾನು ರತ್ನ ಹಿಟ್ಟಿ.
0: ಮಾತಾಡಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
6: ಏನ್ ಗೊತ್ತಾ, ಏನದ ನಡೆಯಲ್ಲಿ ಬಸವನ ಹುಳು ಹಿಡಿಯಲಿಕ್ಕೆ ಹೋಗಿದ್ರಿ ಯಾರು? ಗಣೇಶ ಮೀನ್ ಶಂಕಮಾರ ಅವರು. ಅದು ಗೊತ್ತಾಯ್ತು ನಮ್ಗೆ. ಆಮೇಲೆ ಏನ್ ಗೊತ್ತಾ, ವಾಣಿಶ್ರೀ ಅವರು ತುಂಬಾ ಚೆನ್ನಾಗಿ ಮಾತನಾಡಿದ್ರು, ತುಂಬಾ ಖುಷಿ ಆಯ್ತು ಕೇಳಿ ಮಾತು. ಅವ್ರು ಪಾಪ ಇಲ್ಲಿ ಬಂದವ್ರದೆಲ್ಲ ಕತೆ, 3 ಗಂಟೆಯಿಂದ 5 ಗಂಟೆ ತನಕ ಮಲಗುವುದು, ಇಷ್ಟು ಇಷ್ಟು ಗಂಟೆ ನಿದ್ದೆ ಬೇಕು, ಅಷ್ಟು ಗಂಟೆ ನಿದ್ದೆ ಬೇಕು, ಏನಿಲ್ಲ ಪಾಪ ಅವರ ಕೆಲ್ಸಕ್ಕಾಗಿ ಅವರು ನೋಡಿ ಇಷ್ಟು, ಅದೆಲ್ಲ ಗೊತ್ತಾಯ್ತು ಅವ್ರದ್ದು ಕತೆ ಎಲ್ಲ. ಆಮೇಲೆ ಒಲವಿನ ಹಾಡು ಉಂಟಲ್ಲ ನೋಡಿ, ಅದರಲ್ಲಿ ಎಲ್ರಿಗೂ ಒಂದು ಅವಕಾಶ ಮಾಡಿ ಕೊಡ್ಬೇಕು. 5 ದಿನ ಕೂಡ ಒಂದು ಮನೆಯಿಂದ 2 ಇಲ್ಲದ್ರೆ 3 ಫೋನ್ ಮಾಡುವುದು, ಅದು ಬಾಕಿಯವರೆಂತ ಕೇಳು ಇರುವುದಲ್ಲಿ, ಅದು ಹೇಳ್ಬೇಕು ನೀವು ಫೋನ್ ಮಾಡುವಾಗ ಗೊತ್ತಾಗ್ತದೆ ಯಾವ ಮನೆಯಿಂದ ಹೇಗೆ ಬರ್ತದೆ ಅಂತ. ಒಂದೊಂದು ಮನೆಯಿಂದ 3, ಒಂದೊಂದು ಮನೆಯಿಂದ 2, ಅಲ್ಸ ದಿನ 5 ದಿನ. ಮತ್ತೆ ನಾವು ಈ ಕಾಲ ನಾನ್ ಮತ್ತೆ ಈಗ ಹೆಚ್ಚಾದ್ದು ಮಾಡಿಲ್ಲ ನಿಮ್ಗೆ ಅಂತ, ನಂಗೆ ಒಳ್ಳೇದಾಗಲ್ಲ ಅದು ಹೇಳಲಿಕ್ಕೆ ಸಹ. ಅದೆಂತ ಅವ್ರದ್ದು ಮಾತುಕತೆನೇ ಜಾಸ್ತಿ, ಹಾಡಿಗಿಂತ ಹೆಚ್ಚು ಮಾತು. ನಾವೆಂತ ಗೊತ್ತಾ, ಮಾತು ಕೇಳಲಿಕ್ಕೆ ಬೇಕಾಗ ಅಲ್ಲ, ನಮಗೊಂದು ಹಾಡು ಆವತ್ತಿಗೆ ಕೇಳ್ಬೇಕು ಅಂತ. ಇದು ಹಾಡಲ್ಲ ಮಾತು, ಆ ನಂತರ 1 ಲೈನ್ 2 ಲೈನ್ ಆಡ್ಲಿಕ್ಕೆ, ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಓಕೆ. ಆಮೇಲೆ ಏನು, ಹಲೋ ಡಾಕ್ಟರ್, ನಿನ್ನೆ ನಾನು ಇರ್ಲಿಲ್ಲ ಕೇಳಿಕ್ಕೆ, ಅಲ್ಲಿ ನೋಡೋ ಧ್ವನಿ ಮುದ್ರಾ ನಾಳೆ ಬರ್ತದೆ ಅಲ್ಲ, ನೋಡುವ ಕೇಳುವ. ಆಮೇಲೆ ನೋಡಿ, ಒಲವಿನ ಹಾಡಿಗೆ ಕಾಲ್ ಮಾಡುವವರು ಯಾರು ಮಾಡ್ಬಹುದು, ಅಪ್ಪ ಅಮ್ಮ ಅಜ್ಜಿ ಅಜ್ಜ ಮಕ್ಕಳು ಮರಿಮಕ್ಳು ಎಲ್ರು ಮಾಡ್ಲಿ ಅಂತ ಗೊತ್ತಾ, ರೇಡಿಯೋ ಸಂಜೆಯಲ್ಲಿ ಫೋನ್ ಮಾಡ್ಲಿ, ಮತ್ತೆ ಹೃದಯರಾಗದಲ್ಲಿ ಮಾಡ್ಲಿ, ಮತ್ತೆ ತುಳಿಚಾವಡಿ ಅದಕ್ಕೆಲ್ಲ ಎಷ್ಟು ಜನ ಬೇಕಾದ್ರೂ ಮಾಡ್ಬಹುದು. ಇಲ್ಲಿ ಎಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು, ಅಷ್ಟು ಗೊತ್ತಾಗಲ್ವಾ ನಮ್ಮ ಹಾಗೇನೆ ಎಲ್ರು.
0: ಧನ್ಯವಾದಗಳು. ಸೊ ಹೌದು, ಹಲವಿನ ಹಾಡಲ್ಲಿ ಇದು ನಾವು ಹೇಳ್ಬೋದು ಕುಟುಂಬ ರಾಜಕೀಯ ಅಂತ ಹೇಳ್ತಾರೆ ಕೆಲವರು. ಹಲೋ, ನಮಸ್ತೆ.
7: ಹಲೋ,
0: ನಮಸ್ತೆ.
7: ನಮಸ್ತೆ ಸರ್.
0: ಹೇಳಿ
7: ಸರ್. ನಾನು ಸಿಟಿ ಚಂದ್ರಶೇಖರ್ ಅತ್ತಿ ಜೀವನಹಳ್ಳಿ
0: ಮಾತಾಡಿ ಸರ್.
7: ಹುಣಸಪುರ ತಾಲೂಕು ಹಾಸನ ಜಿಲ್ಲೆ. ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್.
0: ಹೇಳಿ ಹೇಳಿ.
7: ಬೆಳಗ್ಗಿನ ಭಕ್ತಿ ಗೀತೆಗಳು ಮತ್ತೆ ಇದು ಹೃದಯರಾಗ ಇದೆಯಲ್ಲ, ಚೆನ್ನಾಗಿ ಮೂಡಿ ಬರ್ತಾ ಇದೆ. ಒಳ್ಳೆ ವಿಷಯಗಳು ನಮ್ಮ ಅವರು ಇದೆಲ್ಲ ಚೆನ್ನಾಗಿ ಹೇಳ್ತಾರೆ, ಅಂತರಾಳದ ಮಾತುಗಳನ್ನ ಚೆನ್ನಾಗಿ ಮಾತಾಡ್ತಾರೆ. ಅವ್ರದ್ದು ಫೋನ್ ನಂಬರ್ ಸಪೋಸ್ ಕಳಿಸ ತಿಳಿಸಕ್ಕೆ ಸಾಧ್ಯ
0: ನೋಡ್ತೇವೆ ನಿರ್ದೇಶಕರಲ್ಲಿ.
7: ಅಕಸ್ಮಾತ್ ನಾವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅವ್ರು ಮಾತಾಡ್ಸೋದಾದ್ರೆ ಅಕಸ್ಮಾತ್ ಏನಾದ್ರೆ ಕಳಿಸ್ತೇವೆ. ಆ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ತಾರಲ್ಲ ಅವ್ರಿಗೆ ಏನು ಅಬ್ಜೆಕ್ಷನ್ ಇಲ್ಲದೆ ಇದ್ರೆ ಫೋನ್ ನಂಬರ್
0: ನಾವು ಮಾತಾಡಿ ನಿಮ್ಗೆ ತಿಳಿಸ್ತೇವೆ ಸರ್.
7: ಯಾಕೆಂದ್ರೆ ಅವ್ರ ಅಬ್ಜೆಕ್ಷನ್ ಇಲ್ಲದೆ ಕೊಡ್ಲಿ ಅಂತ ಹೇಳಿದ್ದು ನಾವು ಹೆಚ್ಚಿನ ಮಾತಾಡ್ಕೋಬಹುದು. ಆಮೇಲೆ ಇನ್ನು ಹೃದಯ ಇದು ಇದು ಬರುತ್ತೆ ಸರ್, ಇದು ಸೋಮವಾರ ಬರುತ್ತಲ್ಲ ಅದು ಅದು ಪತ್ರ ಆಧಾರದ್ದು ಅದು ಒಂದ್ಸಲ 5 ನಿಮಿಷ ಮುಂಚೆ ಮುಗಿಸ್ಬಿಡ್ತೀರಾ ಇಲ್ಲ 5 ನಿಮಿಷ ಲೇಟ್ ಆಗಿ ಸ್ಟಾರ್ಟ್ ಮಾಡ್ತೀರಾ ಅದನ್ನ ಸಮಯಕ್ಕೆ ಸರಿಯಾಗಿ ಮಾಡಿ ಸರ್.
0: ಯಾವ್ದು ಸರ್?
7: ಅದು ನಮ್ಮ ಪತ್ರಾಧಾರಿತ ಸೋಮವಾರ ಬರ್ತಲ್ಲ ಕೋರಿಕೆಗಿದೆ ಹೊಲವಿನಾಡು ಬರ್ತಲ್ಲ ಅದು ಒಂದೊಂದ್ ಟೈಮ್ 3 ಗಂಟೆ 5 ನಿಮಿಷ ಆಗಿದೆ ಶುರು ಆಗೋದು ಇಲ್ಲ 5 ನಿಮಿಷ ಮುಂಚೆ ಮುಗಿದ್ ಬಿಡ್ತದೆ ಈ ಸಲ 5 ನಿಮಿಷ ಮುಂಚೆ ಮುಗಿದೋಗ್ಬಿಡ್ತು. ಯಾಕೆಂದ್ರೆ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಅದು ಪತ್ರ ಈ ಶ್ರೋತೃಗಳು ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಈಗ ಹಾಗೆ ಪತ್ರಗಳು ಜಾಸ್ತಿ ಬರೀತಾರೆ. ಸಪೋಸ್ ಅವ್ರ ಹಾಡ್ ಪ್ರಸಾರ ಮಾಡಕ್ ಆಗದೆ ಇದ್ರೆ ಅವ್ರ ಎಲ್ಲರ ಹೆಸರುಗಳು ಒಂದ್ಸಲ ಹೇಳ್ಬಿಡಕ್ ಹೇಳಿ ಸರ್ ಒಂದ್ಸಲ. ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಇರುತ್ತೆ ನಮ್ಮ ಪತ್ರ ಅಲ್ಲಿ ನಮ್ಮ ಮೆಸೇಜ್ ಅಲ್ಲಿ ತಲುಪಿದೆ ಅನ್ನೋ ಒಂದು ಭಾವನೆ ಇರುತ್ತೆ ಭಾವನೆ ಆಗುತ್ತೆ. ಅದು ಹಾಡ ಪ್ರಸಾರ ಮಾಡಿ ಪ್ರಸಾರ ಮಾಡಕ್ ಆಗದೆ ಸಂದರ್ಭಗಳಲ್ಲಿ ಕಳಿಸಿರ್ತಕ್ಕಂತ ಎಲ್ಲರೂ ಮೆಸೇಜ್ ಒಂದ್ಸಲ ಹೇಳ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ಅದು ಮತ್ತೆ ಇನ್ನೊಂದ್ಸ ಎಕ್ಸ್ಟ್ರಾ ಮಾಡಿ ಸರ್ ಇನ್ನೊಂದ್ಸ ಮಾಡ್ಬೇಕಾಯ್ತಲ್ಲ ಯಾಕೆ ಸಹೋದ್ರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇನ್ನೊಂದ್ಸ ಪತ್ರ ಆಧಾರಿತ ಇದು ಮಾಡಿ. ಶನಿವಾರ ಬಂದವ್ರ ಏನು ವಿಶೇಷ ಕೊಡ್ಲಿಲ್ಲ ನಾವು ಹೇಳಿ ಸಾಕಾಗೋಯ್ತು. ಶನಿವಾರ ಬಂದವರಕ್ಕೆ ಕೇಳಿದ್ರು ಜಾಸ್ತಿ ಆಗ್ತಾರಲ್ಲ ಈಗ ಇವರೆಲ್ಲ ಅಧಿಕಾರಿಗಳು ಇವರೆಲ್ಲ ಇರ್ತಾರಲ್ಲ ಸರ್ಕಾರಿ ನೌಕರವರೆಲ್ಲ ಇರ್ತಾರಲ್ಲ ಅವರೆಲ್ಲ ಆಸಕ್ತಿಯಿಂದ ಕೇಳ್ತಾರೆ ಅವ್ರಿಗೆ ಏನು ವಿಶೇಷ ಪ್ರೋಗ್ರಾಮ್ ಇಲ್ದಂಗ ಆಗ್ಬಿಡ್ತದಲ್ಲ.
0: ಖಂಡಿತವಾಗಿ ಇದರ ಬಗ್ಗೆ ವಿಚಾರಿಸ್ತೇನೆ ಸರ್ ಇವತ್ತು ನಾನು ನೋಡೋಣ ಏನಾಗುತ್ತೆ.
7: ಇದ್ರ ಬಗ್ಗೆ ಏನಾದ್ರೂ ಒಂದು ಒಳ್ಳೆ ಮಾಡಿ ವಿಶೇಷ ಕಾರ್ಯಕ್ರಮ ಕೊಡಿ ಸರ್.
0: ಓಕೆ ಓಕೆ ಸರ್ ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ವಿಶೇಷವಾಗಿ ಆ ಒಂದು ಒಲವಿನ ಹಾಡು ಬಗ್ಗೆ ಹೆಚ್ಚಿನವರಲ್ಲಿ ಆಸೆ ಇದೆ ಆಕಾಂಕ್ಷೆ ಇದೆ ಕೋರಿಕೆ ಕೂಡ ಇದೆ. ಇದರ ಬಗ್ಗೆ ಖಂಡಿತವಾಗಿ ನಾವು ನೋಡಬೇಕಾಗಿದೆ ಮಾತಾಡಿ. ಸೊ ನೋಡೋಣ ಮುಂದಿನ ಕಾಲರ್ ಕೂಡ ಮೆಸೇಜ್ ಮಾಡ್ಬೋದು ಕರೆ ಮಾಡ್ಬೋದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. 6364240949 ಈ ಸಂಖ್ಯೆಗೆ ನೀವಂತೂ ಕರೆ ಮಾಡಿ ಮಾತಾಡಿ ಎಲ್ಲರೂ ನಮ್ಮ ಒಂದು ಅನಿಸಿಕೆಗಳನ್ನು ಹೇಳ್ಬೋದು. ಸಮಯ 10:25 ಆಗ್ತಾ ಇದೆ ಈಗ. ಸೊ 5 ನಿಮಿಷದ ಹೊತ್ತಿದೆ ಸ್ನೇಹಿತರೆ. ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಲು ನಿಮ್ಗಂಥ ಅವಕಾಶ ಇದೆ. ವಿಶೇಷವಾಗಿ 1 ವಾರದ ಅವಧಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀವು ಆಲಿಸಿದ್ದೀರಾ, ಸೊ ಕೇಳಿದ್ದೀರಾ. ಎಲ್ಲ ಕಾರ್ಯಕ್ರಮಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಂತೋಷವನ್ನು ಅದೇ ರೀತಿ ಮಾಹಿತಿಯನ್ನು ಅದೇ ರೀತಿ ನಮಗೆ ಬೇಕಾದ ಒಂದು ಖುಷಿಯನ್ನು ತಂದುಕೊಟ್ಟಿರ್ಬೋದು. ಸೊ ಹೀಗಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಇನ್ನು ಕೂಡ ಒಂದು 4 ನಿಮಿಷದ ಹೊತ್ತು ಸ್ನೇಹಿತರೆ ನಿಮ್ಮ ಜೊತೆಗಿದೆ. ಸೊ ಏನೆಲ್ಲ ಆಗಿದೆ ಈ ವಾರ ಕಾರ್ಯಕ್ರಮದಲ್ಲಿ, ಸೊ ಯಾವೆಲ್ಲ ಕಾರ್ಯಕ್ರಮಗಳು ಆಲಿಸಿದ್ದೀರಾ. ವಿಶೇಷವಾಗಿ ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಅತಿಥಿಗಳು ಕೂಡ ಇದ್ದರು, ಡಾಕ್ಟರ್ ಅವರು ಮಾತಾಡಿದರು ಮಲೇರಿಯಾ ಡೆಂಗ್ಯೂ ಬಗ್ಗೆ. ನವೀಂದ್ರ ಕುಲಾಲ್ ಅವರು ನಿನ್ನೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅವರು ವಿಶೇಷವಾಗಿ ಇದು ಸಕಾಲ ಮತ್ತು ಸಮಯ ಒಂದು ಆಧಾರಿತ ಕಾರ್ಯಕ್ರಮ. ಮಳೆಗಾಲ ಆರಂಭವಾಗಿದೆ ಆದರೆ ಮಳೆಗಾಲದಂತೆ ಕಾಣ್ತಾ ಇಲ್ಲ. ಹಾಗಾಗಿ ಮಳೆಗಾಲ ಆರಂಭವಾಗಿ ಮಳೆಗಾಲದಂತೆ ಕಾಣ್ತಾ ಇಲ್ಲ ಅಂದರೆ ಅಲ್ಲ ಸಂದರ್ಭದಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರ್ತವೆ. ಇದಕ್ಕೆ ನಾವು ಆ ರೀತಿಯ ವ್ಯಾಖ್ಯಾನವನ್ನು ನೀಡಬಹುದು. ಸೊ ಮುಂದಿನ ಕಾಲರ್ ಇದ್ದಾರೆ ನೋಡೋಣ. ಹಲೋ ನಮಸ್ತೆ.
8: ಹಲೋ ಹಲೋ
0: ಹೇಳಿ ಸರ್. ಹೇಳಿ.
8: ನಾನು ಎಚ್ ಮೊಹಮ್ಮದ್ ಏನೋ ಮಾತಾಡ್ತೇನೆ ಸರ್.
0: ಮಾತಾಡಿ ಸರ್. ಮಾತಾಡಿ
8: ಮಾತಾಡೋ ಒಂದು ನಿಮಿಷ ಸರ್. ಏನಂದ್ರೆ ಸರ್, ಈಗ SIR ನ ಒಂದು ಜನತೆಯಲ್ಲಿ ನಡೀತಾ ಇದೆ ಅಲ್ಲ ಸರ್, SIR ಮ್ಯಾಪಿಂಗ್ ಎಲ್ಲ, ಇದು ತುಂಬಾ ಜನರಿಗೆ ಗೊಂದಲವನ್ನ ಹುಟ್ಟು ಮಾಡ್ತದೆ. ಅದು ಹೇಗೆ SIR ಆ ಫಾರ್ಮ್ ಅನ್ನು ತುಂಬುವುದು ಹಾಗೆ ಅಲ್ಲ. ಇದರ ಬಗ್ಗೆ ನಿಮ್ಮ ಎಲ್ಲಾ ಭಾಷೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿ ಇದನ್ನು ಕನ್ನಡದಲ್ಲಿ ಆಗಬಹುದು ಅಂತ ನನ್ನ ಅಭಿಪ್ರಾಯ. ಯಾರ ಸಂದರ್ಶನ ಮಾಡಿ ಬಹಳ ಇಂಪಾರ್ಟೆಂಟ್. ಈಗ 29ಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಲ್ಲ, ಅದರ ಬಗ್ಗೆ ಕನ್ನಡದಲ್ಲಿ ಆಗ್ಬಹುದು ಸರ್ ಒಂದು ಸಂದರ್ಶನ ಮಾಡಿ ಅಂತ. ಜನರಿಗೆಲ್ಲ ಕನ್ಫ್ಯೂಸ್ ಆಗಿದೆ ಫಾರ್ಮ್ ಹೇಗೆ ಫಿಲ್ ಅಪ್ ಮಾಡುದು ಅಂತಲ್ಲ.
0: ಆಯ್ತು,
8: ಥ್ಯಾಂಕ್ ಯು ಸರ್.
0: ಸೊ ಅದ್ಭುತ ಅಗತ್ಯವಾದ ಮಾಹಿತಿಯನ್ನು ಅವರು ನೀಡಿದ್ದಾರೆ. ನೋಡೋಣ ಈ ಕುರಿತು SIR ಕುರಿತು ಸಾಧ್ಯವಾದರೆ ಒಂದು ಪರಿಣತ ಒಂದು ವ್ಯಕ್ತಿಗಳು ಅದರ ಬಗ್ಗೆ ಮಾಹಿತಿ ಇರುವವರು ನಾಲೆಜ್ ಇರುವವರು ಅಥವಾ ಈ ಒಂದು ಘನತೆಯನ್ನು ಮಾಡುವವರು ಒಂದು ವಿವರಾತ್ಮಕವಾಗಿ ತಿಳಿಸುವವರು ಸಿಕ್ಕಿದರೆ ಖಂಡಿತವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ ಅಥವಾ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಿಕೊಡ್ತೇವೆ ಎಂಬ ಆಶ್ವಾಸನೆಯನ್ನು ನಿಮಗೆ ನೀಡ್ತಾ ಇದ್ದೇವೆ. ಸೊ ಅದರ ಬಗ್ಗೆ ಕೂಡ ನಾವು ನಿರ್ದೇಶಕರ ಗಮನಕ್ಕೆ ತಂದು ಚಿಂತನೆಯನ್ನು ಮಾಡಲಿದ್ದೇವೆ. ಸೊ ಕರೆ ಮಾಡಿ 6364240949 ಸಂಖ್ಯೆಗೆ. ದಿನಗಳು ಹಾಗೆ ಉರುಳಿ ಹೋಗುತ್ತವೆ, ಕ್ಷಣಗಳು ಹಾಗೆ ಮಾಯವಾಗುತ್ತವೆ. ಅದೇ ರೀತಿ ಆಲಿಸಿದ ಕಾರ್ಯಕ್ರಮಗಳು ಮಾತ್ರ ಮನಸ್ಸಿನ ಒಂದು ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಯುತ್ತದೆ. ಈ ಒಂದು ಕಾರ್ಯಕ್ರಮವು ನಮಗೆ ಹೊಸತನವನ್ನು ತಂದುಕೊಟ್ಟಿರಬಹುದು. ಈ ಒಂದು ಕಾರ್ಯಕ್ರಮವು ನಮಗೆ ಬೇರೆ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗಿರಬಹುದು. ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಏನನ್ನಾದರೂ ನಮ್ಮದಾಗಿಸಿಕೊಂಡಿರಬಹುದು. ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಏನನ್ನಾದರೂ ನಮಗಾಗಿ ಮತ್ತು ಇತರರಿಗಾಗಿ ದಾರಿದೀಪವಾಗಿ ಅದನ್ನು ಪರಿಗಣಿಸಿರಬಹುದು. ಹಾಗಾಗಿ ರೇಡಿಯೋ ಸಾರಂಗ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮಾಧ್ಯಮಗಳಾಗಿರ್ಬೋದು ಅಥವಾ ಬಾನುಲಿಗಳಾಗಿರ್ಬೋದು ಅಥವಾ ದೃಶ್ಯ ಅಥವಾ ವಾರ್ತಾಪತ್ರಿಕೆಗಳಾಗಿರ್ಬೋದು, ಒಳಿತನ್ನು ಕೊಡುವುದನ್ನು ಯಾವತ್ತೂ ಮರೆಯಬಾರದು. ಒಳಿತಿನ ಮೂಲಕ ಅದನ್ನು ನಾವು ಒಂದು ಜನರ ಪ್ರಗತಿಗೆ ಬಳಸುವಂತೆ ಆಗಿರಬೇಕು ಎಂಬಂತಹ ಮಾಹಿತಿ ಕೂಡ ಇಲ್ಲಿರುತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ತಿಳಿಸಿದ್ದೇನೆ, ಮಾತಾಡಿದ್ದೇನೆ. ಅದೇ ರೀತಿ ನೀವು ಕೂಡ ಕರೆ ಮಾಡಿ ಉತ್ತಮ ಸ್ಪಂದನೆಯನ್ನು ನೀಡಿದ್ದೀರಾ, ಉತ್ತಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಾ. ಅದೇ ರೀತಿ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ಸಾರಂಗ್ ಸಂಗಮ ಕಾರ್ಯಕ್ರಮ. ಮುಂದಿನ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ನೀವು ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಮುಂದಿನ ಸಾರಂಗ್ ಸಂಗಮ ಕಾರ್ಯಕ್ರಮ ಇಷ್ಟೇ ಸಮಯಕ್ಕೆ ಸರಿಯಾಗಿ ಮುಂದಿನ ಶನಿವಾರ ಮೂಡಿ ಬರುತ್ತೆ. ಅದುವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
9: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
10: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
11: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
10: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
12: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
13: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
14: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
15: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM।
1: ಅಮ್ಮಾ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
0: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
3: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
4: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ 4ನೇ ಕಂತ.
1: ಪಾತೆರ ದತ್ತಂಡ ಜೀವ ದಿಟ್ಟು
2: ಅಂದಪ್ಪ, ಯಾನ ಒಂಜಿ ವೇಳೆ ಈ ಪಂತೋಡು ಸೋತೆ ಅಂದಾಂಡ, ಯಾನ ಕಟ್ಟು ನಂಚಿನ ಸಂಕುನ ಈ ಪೊಲಿತದ ಬುಡಿ ಅಂದಾಂಡ. ಐಡ್ದ ಬುಕ್ಕ
1: ಐಡ್ದ ಬುಕ್ಕ
2: ಈ ಸರ್ವ ಐತ ಉಲಾಯಿತಿನ ಪ್ರಾಣ ಅವು ದೀವೊಂದು ದಾಲ ಪ್ರಯೋಜನ ಅಜ್ಜಿ.
1: ಅವನ ದೀವನ ಜಬಕದಾದ ಅಲ್ಪ
2: ಊರಿಯಾಗ ಮೋನೆ ತೋಜಾರ ಸಾಧ್ಯ ಅಜ್ಜಿ.
1: ಊರಿಯಾಗ ಸೊಟ್ಟು ತೋಚ್ಪಾವಜ
2: ಎನ್ನ ಈ ಸರ್ವನು ಪೊತ್ತು ನಂಚಿನ ಅಗ್ಗಿಗ ಅರ್ಪಣೆ ಅಲ್ಪ ಜೀವತೋನೆ ಅಂದ್
1: ದಾದ ಜೋಕ್ಲಾಟಿಗೆ ಬಾತಿರುವ
2: ಪಂತೋನೆ ಬುಕಂಜಿನ
1: ಅಪಂಡ ಈ ಪಂತೋಡು ಯಾನ ಈ ಕಟ್ಟಿ ನಂಚಿತ್ತನ ಸಂಕೋನ ಪೊಲ್ತೆಂದ ಅಗ್ಗಿಗಳಾಗಿ ಸೈಪ
2: ಅಂದು ತೂರು ತೂತ ಏರಿಟ್ಟು ಕರೆಂಚಿದ ಬೋಪೆ ಅಂದು ಎನ್ನ ತಂಕವು
1: ಅಜ್ಜಂದು ಎಂಕಂಚ.

0: ಪಂಥ ನಿನ್ನ ಒಂಜಿ ಗೊಬ್ಬುದ ಉರುವಾಂಡಯ್ಯ ಪಂಥೋ
1: ಪಂಥ ಪಂಥೋನಿ
0: ಪಂಥ ಪಂಥೋನಿ ಸುರುಕೊಂಜಿ ಚೆನ್ನದ ಗೊಬ್ಬುಂಡು ಸುರು ಊಂದೆ ದೀಪುನೆ ಐಡ್ದೊಕ್ಕೆ ಲಟ್ಟೆ ಕಟ್ಟುನೆ ಐಡ್ದೊಕ್ಕ ಮೂರ್ತೆ ಮಲ್ಪುನೆ ಅಂಚ ಮೂಜಿ ಹೊರಟು ನಿನ್ನ ಮೂಜಿ ಬಗರಿ ಬಿಡ್ಪೋ ಅಡೆಗೆ ಬುಲೆ ಅದು ತಿನ್ಪುನೆ ಅಪಂಡ ಈ ಊಂದೆ ದೀದು ಲಟ್ಟೆ ಕಟ್ಟದು ಆ ಮೂರ್ತೆ ಆಯ್ನವೇನ ಅವೇನು ನಾಲು ಮಲ್ತ ಮುಕ್ಕುನಯ್ಯಾನೆ ಎಂಚಂದಕೇನ ಈ ಕಟ್ಟಿನ ಚಿತ್ತನ ಪಗರಿದ ಸಂಕೋನು ಎಕಡ ಬಣ್ಣ ಕುಡ ಕುಡ ಬಣ್ಪಿನತ್ತಿ ಬಲತಕಾರ ಉಂಗುಟೋಡು ತೊರ್ತು ಮಲಿಪೆ ತೊರ್ತು ಪೊಲ್ಪೆರೆ
1: ಆಯ್ಚಿಂಡವ ನೋಡು
0: ಇತ್ತೆ ಗೊಬ್ಬು ಗೊಂಜಿ ದಾದಾನಲ್ಲೊಂಜಿ ಕೊರ್ಪು ನಲ್ಕೊಂಡು ಪಂತೋಗು ಈ ಪಂತೋಗು ಕಟ್ಟೇ ಯಾನ ಅಗ್ಗಿಗಿಲಾಗಿದ್ದು ಜೀವದೆತ್ತೊಂಡ್ಬೆ ಎಂಕ್ ಜೀವದೆತ್ತೊಂಡ್ರೆ ಆಪುಚು ದಾಯಗೆಂಡ ಯಾನು ಜೀವದೆತ್ತೊಂದ ಪಂಡೆಡ ಸುಳ್ಳು ಬನ್ಲೆ ಕಾಪುಂಡು ದಾಯಗೆಂಡ್ ಹಿಂಗ ವರಬಲ ಕೊರ್ತಿನಕು ಅಂಚ ಉಲ್ಲೇರಿ
1: ಚಿರಂಜೀವಿ
0: ಎಂಕ್ ಸೈಪು ನಲ್ಕಜ್ಜಿ ಅಂಡ ಒಂಜಿ ಸಂಗತಿ ಉಂಡು ಸಯ್ಯರ ಆಪುಂಡು
1: ಇಂಚವು
0: ಸಯ್ಯರ ಆಪುಂಡಯ್ಯ ಬೊಕ್ಕರಿನ ಗುಲಾಮೆ ಅದು ಬದುಕುನ ಸೈತಿ ನಡೆದು ಕಡೆ
1: ಸೈತಿ ಲೆಕ್ಕ
0: ಸೈತಿ ನಡೆದು ಕಡೆ ಐದು ಸೈಪುನ ಡಿ ಪಂಡತ್ತೋ ಎಂಗ್ಲು ಕ್ಷತ್ರಿಯರು ಕೊರಿ ಭಾಷೆಗೆ ತತ್ತುಂಡ ಸೈತ್ಯ ಲೆಕ್ಕ ಎಂಗ್ಲೆ ಮೋನೆಡು ಚೋಲಿಂಡ ಪಾತ್ರ ಅಂಚತ್ತ ಅಂಚೋ ಅಪಂಡ ಮೋನೆಗೆ ಚೋಲಿದಾಂತಿನಲ್ಕ ಬದುಕುನಂಚಿತ್ತನ ಸ್ಥಿತಿಯನ್ನ ಈತು ನೇಟ ಅಪ್ಪೆ ಗರ್ಭರ್ದು ಭೂವಿ ಗರ್ಭೋಗ ಬತ್ತದು ಏಪ ರಾಮದೇವರನ್ನ ಸುಗಿಪಿ ಎಂಕ ಅಪ್ಪೆ ಕಲ್ಪದು ಕೊರ್ತೋಳೋ ಆ ನಿರ್ದು ಇನಿವರೆ ಮುಟ್ಟ ಎನ್ನ ನಾಲೈದು ಬತ್ತಿನಂಚೆತ್ತನ ರಡ್ಡಚ್ಚರ ಅವು ರಾಮ ಮಂತ್ರ ಮಾತ್ರ ಯಾನ್ ರಾಮದಾಸೆ ಇನಿವರೆ ಮುಟ್ಟೋ ರಾಮದಾಸೆ ಒಂಜಿ ವೇಳೆ ರಾಮದೇವರ ಸುಗಿಪು ಸುಗಿತದು ಯಾನ ಸಂಕೋನು ನುರ್ತು ಪೊಲಿಪುನಾಗ ಪೊಲಿಪೆರೆ ಆಯ್ಜಿಂದಂಡ ಐದು ಬೊಕ್ಕ ಅರ್ಜುನ ದಾಸಿ ಐದು ಬೊಕ್ಕ ನಿನ್ನ ಬೀರವಡು ಚಾಕಿರಿಗೆ ಬರ್ಪೆ
1: ಮಲತ್
0: ಪಂಡ ಮಂಗೆ ನಲಿ ಪೋನಾ ಎಂದ ಸಂಗತಿ ಅಯ್ಯ ಈ ಮಂಗೆ ನೆಲಿಪೋನ ಆವರೆ ಬಲ್ಲಿಂದಿತ್ತಂಡ ಬಲ್ಲು ಬಾಡಿ ಜಂಡ ಬಲ್ಲು ಬಾಡ ಮಾತ್ರ ಮಂಗೆ ನೆಲಿಪೋನ ದಾಪನೆ ಈ ಪಾಡೋಣ ಈ ಏಳು ಸುಗಿತ ಓಡೆ ಲೆತ್ತ ಅಡೆ ಮುಟ್ಟ ಬರುವೆ ಅಂತ್ಯಾನ
1: ಅಪಗಲ ಚದಿ
0: ಅಪಂಡ ನಿನ್ನ ಹಟೋಕಿಯನ್ನ ಚದಿ
1: ಅಂದ
0: ಈ ಪಂತೋ ಕಟ್ಟಿ ಬೊಕ್ಕ ಆ ಪಂತೋಗ ಪಂತ ಹಿಂಗೆ ಪಾಡಂದೆಪ್ಪರೆ ಯಾನ ರಾಮ ಭಕ್ತಿ ರಾಮ ದೂತೆ ಅಪಂದಂಡ ಈ ಸಂಕ ಕಟ್ಟಿ ಅಂಡ ಪೊಲಿಪುನ ಪೊಲಿಪುನೆ
1: ಅಪಗ ಪೊರ್ತು ಕಡೆ ಬಡ್ಚಿ
0: ಪೊರ್ತು ಕಡೆ ಸವನ ಬಡ್ಚಿ
1: ಈ ಎನ್ನ ಪಗರಿದ ತೊಟ್ಟೆ ಪಗರಿನ ಜೋಡಿಯಾದ ಎನ್ನ ಬಿರುಕು ಬುಡ್ತದುಲ
0: ಬುಡಿಯತ್ತ ಹಾ ಸಂಕ ಆತಂಡತ್ತ ಇದ ಜೈ ಶ್ರೀರಾಮ
1: ಓಡಿಯ ಒಂಜತ್ತ ಯಾನ ಕಡೆ ಬಂತೆ
0: ಊಂದೆ ಬೋಂಡು
1: ಪ್ರಯೋಗಾರ್ಥಕ
0: ಅಂದು ಊಂದೆ ಬೋಂಡು ನನ್ನ ಲಟ್ಟೆ ಕಟ್ಟು
1: ಊಂದೆ ಬಾಡು ರಡ್ನೆದವು ಒಂದು ಪರೀಕ್ಷೆ
0: ಲಟ್ಟೆ
1: ನಿನ್ನ ಶಕ್ತಿ ತಂಕ ಏತುಂದು ಎನ್ನ ಸಾಮರ್ಥಿಗೆ ಅವ್ವೇ ರೀತಿ
0: ಈ ಕಟ್ಟಿನ ಚಿತ್ತನ ರಟ್ಟನೆ ಸಂಕೊಲ್ಲ ತುಯೆ ಆ ಸಂಕೋಗಿನಲ್ಲಾಗಿಯ ಜಯ ಶ್ರೀರಾಮ.

ಅಯ್ಯೋ ದೇವರೇನೆ, ಈ ಮಹಾಮಂಗನ ಬಾಯಿಡಿದ ಬತ್ತೆನ್ನ ಒಂಜೊಂಜಿ ಪಾತೆರಲ್ಲ ಎನ್ನ ಕರ್ಲು ಕತ್ತೆರೊಂದುಂಡು, ಮುಂದೇನು ಕೇಣುದಿಲ್ಲ ಯಾನಂಚನೆ ಕುಲ್ಲೋಡ. ಕಾಯ್ತಿನಂಚಿನ ಸೀಸೋದ ನೀರಿನ ಕೆಬಿಕ ಮೈತಿನ ಎಂಚನ ಅಂಚ ಎಂಕ ಒಂದುಂಡು. ಸಾಧುಳಿಗೆಡೆಯ ಪನ್ನೊಂದುಲ್ಲೇ ಪೋಲಾ ಬದುಕಲಾಂದು ಅಂಡ ಎನ್ನ ಕರ್ಲು ಅಲ್ಲಿಗವು ಕೊಲ್ತೊಂದುಂಡು. ದಾಯಿಗ ಪಂಡ ಪಾರ್ಥಿವ ಪಂತ ಅಂದ ಬಂಡದ ಪ್ರತಿಜ್ಞೆ ಮಲ್ತಿನಾಯ ಯಾನು ಪಂಡಿ ಪಾತೆರಿಗೂ ತತ್ತಿನ ಹಿಡಿದು ಬುಕ್ಕ ಯಾನು ಬದುಕೋಡ. ಧರ್ಮರಾಯನ ಮೆಗ್ಗಿ ಭೀಮಸೇನ ಒಪ್ಪ ಬುಟ್ಟಿನಾಯಿ ದ್ರೋಣಾಚಾರ್ಯರನ ಶಿಷ್ಯ ಪಾರ್ಥೆ ಪಾತೆರಗು ತತ್ತೇ ಪನ್ಪಡಂಚಿನ ಅಪವಾದ ಎಲ್ಲದಾನಿಗೆ ಲೋಕೊಡು ಕೇಣದು ಬತ್ತುಂಡ. ಈ ಬದುಕಿಗೆ ಬಿಲೆ ಉಂಡ ತೇಜಿನಲ್ಲಿ ಭಂಡೇರು ಅರ್ಜುನಸ್ಯ ಪ್ರತಿಜ್ಞಾದ್ವೈ ನಾ ದೈನ್ಯಂ ನಾ ಫಲಾಯನ. ಏ ಫಲ ಅಂಚನೆ, ನನ್ನೋರ್ಯನ ದೈನ್ಯತೆಗೆ ತಿಕ್ಕುನಾಯ ಯಾನತ್ತು ಅರ್ಜುನನ ಬೆರಿತು ಇನಾಗಲಿ ಜೀತನೇಟ ಅಂಚಿನಲ್ಪ ಈ ಮಲೆ ಮಂಗಡು ಸೋತುದು ಯಾನು ಬದುಕೋಡ. ಎನ್ನ ಈ ಮೋನೇನು ಊರಿಗು ಪೋದು ಎನ್ನ ಅಪ್ಪೆಗೆ ಯಾನು ತೋಜಾವಡ. ಇಂಚ ಮಾತ ಆಂಡು ಪಣ್ಣದು ಎನ್ನ ಅಣ್ಣನ ಎದುರು ಯಾನು ಬುಲಿಪೋಡ. ಅಯ್ಯದು ಸೈಪುನವೇ ಸತ್ಯ ಆಂಡ ಉಂಜುಂಡು ಆನಿ ಕುಂಬಾರರನ್ನ ಇಲ್ಲಲು ಎಂಕ್ಲೆ ಐವೇರೇನು ಎಂಕ್ಲಪ್ಪೆ ಕುಂತಿದೇವಿ ತನ್ನ ಕಾರಬುದೆಲಗ ಬಾಡ್ನಾಗ ಭಗವಾನ್ ಕೃಷ್ಣ ದೇವರು ಮಮ ಪ್ರಾಣ ಹಿ ಪಾಂಡವ ಪಂಡದು ಅಭಯದ ಪಾತೆರನು ಪಂಡೇರು ಅಂಚಿನ ಪೊರ್ಲ ಮದಿಪನು ಕೊರ್ನಂಚಿನ ದೇವೆರ್ನ ನಿಲೆಲ ಇನಿ ನನ್ನ ಕಾಪಂದೆ ಪೋಂಡ. ದಾಯಗಿಡಗೆ ಯಾನು ಬತ್ತೇನ ತೀರ್ಥಯಾತ್ರೆ ಪನ್ಪಿನ ಪುಣ್ಯ ಕಾರ್ಯಗು ಬತ್ತಿನ ಯಾನು ಅಂಚ ಬತ್ತಿನ ಯಾನು ಏತೇತೋ ಪುಣ್ಯ ತುದೆಲಿಟ್ಟು ಮೀಯೇ ಎಂಚಿಂಚಿನ ದಿವ್ಯ ಕ್ಷೇತ್ರ ದರ್ಶನ ಮಲ್ತೆ ಆ ಪುಣ್ಯದ ಫಲಲಾಯನ ನೀನು ಒರಿಪ್ಯರ ಪೋಯಿಜಿ. ದಾಯಪಣ್ಣ ಯಾನು ಮಲ್ತಿರಂಜನ ಚಲ್ಲು ಕೆಲಸ ಒಂಜಿ ಮಂಗ್ಯ ಇನಾತೆಗೆ ಇತ್ತುಂಡು ಪುಖಾಡ ಇನ್ನು ಪಾತೆರ್ಪದು ಪಂತ ಗುಂತದು ಈ ಸ್ಥಿತಿಗೇನು ಬತ್ತೆ ಬೇಜಾರ ಒಂಜಿ ಆಪುಂಡು. ನರಮಾನ್ಯಗ ಪ್ರಾಣ ಮಲ್ಲೇನೆ ಅಂಡ ಪ್ರಾಣದು ಮಲ್ಲೆ ಇಂಚಿನ ಒಂದು ಪಂಡ ಬಾಯಿದ ಪಾತೆರ ಕ್ಷತ್ರಿಯರಾಯನಂಚಿನ ಎಂಕಲೆಗ ಕೊಳಲ ಕಾದದು ಲಡಾಯಿದ ಕಲಟ್ಟು ಪ್ರಾಣ ಬೊಂಡ ಅವು ವೀರ ಸ್ವರ್ಗ ಅಂದರ್ಥ. ಏತೇತೋ ಕೊಳಲ ಕಾದಿನಯ ಯಾನು ಎಂಚಿಂಚಿನ ಕೆಳಗಾಯಿನಯ ಯಾನು ಎನ್ನಂಚಿನ ಲಡಾಯಿದ ಕಲಟ್ಟು ಜೀವ ಪೋತುಂಡ ಮರಣ ಮಹಾನವಮಿ ಪಂಡದ ಸ್ವೀಕಾರ ಮಲ್ಪೇದೆ ಆಂಡ ಇನಿ ಪೊಕಾಡೆ ತೂಡು ಕರೆಂಚಿದು ಪೋಡಾಯಿನ ಒಂಜಿ ಪರಿಸ್ಥಿತಿ ಬತ್ತುಂಡತ್ತ. ಅಪಗಡ ದೇವರನ್ನ ಕಲೆಲ ಕಾರ್ಣಿಕಲ ಎನ್ನ ಕಾತುಜಿಂದ ಅರ್ಥ. ಭಗವಂತ ಆಯನಂಚಿನ ಕೃಷ್ಣ ದೇವರನ್ನ ಒಂಜಿ ಕರುಣೆಲ ಎನ್ನ ಕಡೆಗೆ ಇಜ್ಜಿಯಿಂದ ಆಂಡು ಮಲ್ಲತ್ ಪಾತೆರಗು ತತ್ತಿನಂಚಿನ ಯಾನು ಪಂಡಿ ಪಾತೆರನು ಒರಿಪೆರಗ ಬೊಡದು ಎನ್ನ ಈ ಕಾಯನು ಎನ್ನ ಈ ಸರ್ವನು ಅಗ್ಗಿಗೆ ಅರ್ಪಣೆ ಮಲ್ಪೇರ ತಯಾರಾಪೆ ಐಕೆ ಬೊಡದು. ಅಲ್ಪ ಮುಲ್ಪ ಕನಕದಿತ್ತು ರಾಶಿ ಪಾಡದು ತೂ ಮಲ್ಪೋಡದು ಇಜ್ಜಿ ಒಂಜೇ ಒಂಜೇ ಅಗ್ಗಿದ ಅಸ್ತ್ರ ಆಗ್ನೇಯ ಅಸ್ತ್ರ ಮುಂದೇನು ದೆತ್ತದು ಅಗ್ಗಿ ಕುಂಡನು ತಯಾರು ಮಲ್ತದೆ ಜಲ ಜಲ ಜಲ ಜಲ ಹೊತ್ತೊಂದುಂಡು. ಅಪಗಡ ನೆಕ್ಕು ಮೂಜಿ ಸುತ್ತು ಬತದು ಅಗ್ಗಿಗೆ ಲಾಗಿದು ಎನ್ನ ಪ್ರಾಣನು ಯಾನು ಕಳೆವಡು ಒಂಜಿ ರಡ್ ಮೂಜಿ ಬೂರ್ಪೆ ಬೂರ್ಪೆ ಬೂರ್ಪೆ.

ಸಮಗ್ರನ ಇಷ್ಟನು ಕೋಡಿ ಎತ್ತವನ ದೇವರಿಯರೆಂದು ಕೇಂದ ಶ್ರೀಕೃಷ್ಣ ಪರಮಾತ್ಮೆ ಒಂದು ಲೋಕಗು ಲೋಕನೇ ಕೊಂಡಾಡುನ ಪೊರ್ತು ಆಂಡ ಇನಿಕಾನಗೈ ಬ್ರಾಹ್ಮಣನ ಹೊರಟು ಬತ್ತೆ ಬ್ರಾಹ್ಮಣನ ಏಸೋಡು ಬತ್ತೆ ದಾಯೆ ಬತ್ತೆ ಲೋಕಡು ಅಧರ್ಮ ತರದೆರ್ತ ನಲಿಪುನ ಪೊರ್ತುಡು ಧರ್ಮ ರಚನೆಗೆ ಬೋಡದ ಬೇತ ಬೇತ ಇಗೋಟು ಬೇತ ಬೇತ ಏಸೋಡು ತೋಜಿದ ಬತ್ತಿನ ಏ ಯಾನೆ ಈ ಇಗೋಟಾನಗ ಈ ಏಸೋಡು ಇತ್ತನಲ್ಲ ಏಸೋದುಲಯಂಜಿ ಏಸೋನು ಮಲ್ತದು ಬತ್ತೆ ಪಿರಯದ ಬ್ರಾಹ್ಮಣನ ಹೊರಟು ಬತ್ತೆ ಈ ದುಂಬುಡು ಅಧರ್ಮದ ಕಲರಲ್ಲಿ ಸತ್ಯ ತತ್ತದು ಪೋಪುನ ಪೊರ್ತುಡು ಧರ್ಮನು ಕೋಡಿ ಎತ್ತಾವುಡು ಪನ್ಪುನ ಅಂಗಡು ಮೀನದ ಏಸೋಡು ಬತ್ತೆ ಒಂಜಿ ಕಾಲುಡು ಭೂಮಿಯಪ್ಪನ ಆದಿರ್ತದ ಪತ್ತರೆ ಪಂಜಿದ ಏಸೋಡು ಲಕ್ಕದು ಬತ್ತೆ ಆತೆ ಅತ್ತು ಬಾಲದ ಭಕ್ತಿಗಳ ದೇವೇರು ಒಲಿವೇರು ಪನ್ಪುನ ಲೋಕಗು ತೋಜಾದು ಕೊರಿಯರ ಕಂಬನು ಒಡೆತದ ಸಿಂಹದ ರೂಪಡು ಲಕ್ಕದು ಬತ್ತೆ ಭೂಮಿನ ದಿಂಜಿನ ಕೆಂಗುಡೇರ್ನ ಬಿದ ಮುಟ್ಟಾರೆ ಕುಡಾರಿ ಪತ್ತಿನ ಬ್ರಾಹ್ಮಣನ ಹೊರಟು ಲಕ್ಕೊಂದು ಬತ್ತೆ ಒಂಜಿ ಕಾಲೊಡಾನಗ ಲೋಕೊಡುವರಿಯ ಮರ್ಯಾದೆ ಪುರುಷೋತ್ತಮ ಎಂಚೊಪ್ಪಡೊಂದು ತೋಜಾದು ಕೊರಿಯರ ಬೋಡಾದೆ ರಾಮನ ಹೊರಟು ತೋಜಿದ ಬತ್ತೆ ಇನಿ ಕಾನಗ ಧರ್ಮ ಅಧರ್ಮನ ತುಳಿತದ ಲೋಕಗು ಸತ್ಯನ ನೆಗೆದು ತೋಜಾವಡು ಪನ್ಪುನ ಅಂಗಡಿ ಕೃಷ್ಣನ ವೇಸೋಡು ಬತ್ತೆ ಆಂಡ ಬ್ರಾಹ್ಮಣ ಯಸ್ಸನು ದಾಯಗ ಮಲ್ತೆ ಕಾರಣ ಉಂಡು ಮಧ್ಯಮ ಪಾಂಡವೇ ಅರ್ಜುನಿ ಧರ್ಮದ ಯುದ್ಧಗು ಎನ್ನ ಕರ್ತಲೆ ಆಪುನಾಯೇ ಆಯನ ಗಲಸನುಡು ಎಂಕ್ ಆಂಡ ಎಂಚ ಗಲಸನುಡು ಎನ್ನ ಯುದ್ಧಗು ಬೋಡಾಯಲಕ ಆಯನ ಯಾನೆ ತಯಾರು ಮಲ್ಪಡಾಪುನ ಒಂಜಿ ಕಜ್ಜ ಓಡಿತ್ತನು ಐಕು ಬೋಡಾದಿ ಈ ನಾಟಕನು ಯಾನೇ ಗೊಬ್ಬಾಯ ಎನ್ನ ರಾಮ ಜ್ಞಾನೋಡಿತ್ತಿನಂಚಿನ ಹನುಮಂತನು ನಾರದನ ಕಡಪುರದು ಇಡೆ ಎತ್ತುಲಕ ಮಲ್ತಿನಾಯೇ ಯಾನು ಇಂದುವೇತಾದಿಗೆ ಅರ್ಜುನೆ ಬತ್ತು ಸೇರುಲಕ ಮಲ್ತಿನಾಯೇ ಯಾನು ಆ ಓಡಿತ್ತಿನಿ ಈತೆ ಅರ್ಜುನನು ಗಲಸುನ ಪುರ್ತುಡು ಹನುಮಂತನ ಸಖಯಲ್ಲ ಪಡೆಯೊಂದು ಬಂದ್ಬನ ಹಂಗಡು ಈರುವೆರೆಲ್ಲ ಒಂಜಿ ಕಡೆಡು ಉಂಟಾದ ಭಕ್ತಿದ ಪರೀಕ್ಷೆ ಮೂಲ ಒಂದುಂಡು ಪರೀಕ್ಷೆ ಶುರುವಾತುಂಡು ಅನ್ನತ್ತ ತೀರ್ಮಾನ ಎಂಚ ಪನ್ಪುನ ಕೊರುಡಾನಾಯೇ ಯಾನ್ ಅರ್ಜುನೇ ಪಂತೋನು ಪಾಡಿಯೇ ಹನುಮಂತನ ಕೈಟು ಸೋತೆ ನನದಾನ ಅಗ್ಗಿಗೆ ಪ್ರವೇಶ ಮಲ್ಪುಡು ಪನ್ಪುನ ಅಟ್ಟ ನೆನಪುನ ಪೊರ್ತು ನನ ಯಾನು ಮದ್ದೆಟುಂತುನತ್ತು ಏಸ ಪಾರ್ದಾತನು ಅರ್ಜುನನೆದುರು ಪೋವಡು ಅಂಚಾದ ಮೂಲತ್ತು ಒಂದು ಅರ್ಜುನ ಉಂತು

0: ಸರಿ ನಾನು
1: ಡ್ಯಾಡಿ
0: 15 ಲೀಟರ್ ಪೆಟ್ರೋಲ್ ಗೆ ತಾಪು
1: 750
0: 750 ರೂಪಾಯಿ
1: 80 ಪೈಸೆ
0: ನೆಟ್ 750 ರೂಪಾಯಿ
1: ಓಕೆ
0: ಊರಿನ 80 ಪೈಸೆ ಈ ಚಿಲ್ಲರನ್ನ ಪಾಡ್ದು ಟ್ಯಾಂಕಿ ಫುಲ್ ಮಲ್ತು ಬಿಡು ನಾನೇ ಟ್ಯಾಂಕಿ ಫುಲ್ ಮಲ್ಕೊಂಡು ಗೊತ್ತಾಡತ್ತ ಕಾಸ್ ದಿನತ್ತ
2: 24 ಗಂಟೆ ಬಂಗಾರ ಮದ್ವೆ ಕ್ಲಿಯರ್ ಅಥ ಅಡೋದಿಯರ್ ಅತ್ತದ

0: गजेंद्र
1: ऐकून जेरलं बाई पाडले माऱ्या एंटी रंग
0: आपण ना कुठे राहतो
2: गाव्या
0: गाव्या लेपले
2: गाव्या गाव्या गाव्या
1: एंटी ना कोर मिळ लेपले
0: मुंदे बाद ड्रेस दे ಈಗ ಮಂದ ಡ್ರೆಸ್ ಮಾಡ ನಾನು ಡ್ರೆಸ್ ಕಟ್ಟದ ಬಗ್ಗೆ ನಮ್ಮ ಬೇರೆ ಅದಮನ
1: ಏನ ನೀಲ್ ಕೆಟ್ಟಿಯಮೆ
0: ಗಜೇಂದ್ರ ಆ ತೊಟ್ಟೆ ಕೊರು ಇನ್ನ ನೆಟ್ ಇಲ್ಲ ಬಾಡ ಡ್ರೆಸ್ ಉಂಡು ನನಗೆ ಮಿತ ಈ ಮುಂದನೆ ಬಾಡು
2: ಅಂತ
0: ದಾಮೋದರ್
2: ಬರ್ತೀರಾ ಜಗನ್ನಾಥ್ ಬತ್ತದ್ದು
0: ಪೋಯಿರಂತೆ ಕಾವ್ಯ ಈ ಡ್ರೆಸ್ ನಿಮಗೆ ಶೋಕ್ ತೋಜನು ನನಗ್ ಮಿತಿ ಇಂಚಿನ ಡ್ರೆಸ್ ಮಾಡೋಣ ಗೊತ್ತಾಗದಾ

0: ಧನು ಹಿಂಗ ಲೈಕ್ ಕಬ್ಬಿನ ಬಾರಿ ಕಮ್ಮಿ ಲೈಕ್ ಕಾಯ್ಬೇಕು ಏನ್ ಬಿಟ್ಟು ಪೂಜಾ ತಾಜಾ ಸೇಮ್ ಟೈಮ್ ಸೇಮ್ ಪ್ಲೇಸ್
1: ಸರಿ ಉಲ್ಲಾರಾ ಉಲ್ಲೆ ಸೈಡ್ ಉಲ್ಲೆ ಸೈಡ್ಜಿ ಉಲ್ಲೆಂದು ಪಂಪಿನ ಪೊರ್ಲು ಕಾವ್ಯನು ಬರೆಪಿನ ಇರೆಗೊಂಜಿ ಮರ್ಲಿ
2: ಓ ಇಲ್ಲ ಕಾವ್ಯ ಬಂತಾರೆ
1: ನಾನು
2: ಓಡ್ಲ ಪೋಯರಜ್ಜಿ
1: ಓಡೇಲ ಪೋರಜ್ಜಿ ಹವಾಮಾನ ಅಂತ ಬಾರಿ ಜೋರು ನಂಚ ಮೂಲೆ
2: ಅಂದೆ
1: ನಿಲ್ಲು ಬಿಡ್ಬ
2: ಏನಂಜಿ ಕವನ ಬರತ್ತೆ
1: ಹಮ್ಮ ಅದಕ್ಕೆ ಪಲ್ಲೆ
2: ಏನು ಬರತ್ತಾ ಕವನ ಅಂಜಿ ಬರತ್ತೆ
1: ಬಾರಿ ಜೋಗ ಉಂಟು ಹೇಳದೆ ಹೊಸದ್ ಕವನ
2: ಗರ ಗರ ತಿರುಗುಂಡು ಬಣ್ಣದ ಬೊಗುರಿ
1: ವಾ ವಾ ವಾ ವಾ ವಾ
2: ಮೋನಡಿ ಊರುಂಡು ರಡ್ಡು ಗುರಿ
1: ವಾ ವಾ ಮಾರಿ ಮಸ್ಲಾಸ್
2: ಎಡ್ಡೆ
1: ಮಸ್ಲಾಸ್
2: ಕುಡಗಿಂಡು
1: ಪಲ್ಲೆ ಪಲ್ಲೆ
2: ತಿನ್ಕಂದು ಪೋನಗ ಚೀಟದ ಬೇಲ್ಪುರಿ
1: ವಾ ವಾ ವಾ ವಾ ವಾ
2: ತಿನೆ ತಿನರೆಂದು ಪೋನಗ ನಡುಟುಲ್ಲೆ ಓಂಪುರಿ ಕುಡಂಜಂಡು
1: ಪಲ್ಲೆ
2: ನೀರುಂಡೆ ಪರಿಯರೆ ನೀರು
1: ಬಾಜಲ
2: ಬಾಜಲ
1: ಕುಂತಲೆ ಕಾಣತ್ತೆ
2: ಏ ಈ ನೋಡಿ ನೀರತ್ತೆ ಕಾವ್ಯ ಚಲ
1: ಇಚ್ಚೆ ಚಿಚ್ಚೆ ಅಲೆ ಕಂಡ ಬಿಟ್ಟರೆ ಬೇಲೆ ಉಂಟು
2: ನೀರು ಕುಲ್ಲೆ ಬೇಲೆ ತಗೊಂಡು ಕಾವ್ಯ ಅಲ್ಲ
1: ಯಾ ನೀರು ಕನಕ ಸ್ವಾಮಿ
2: ಕಾವ್ಯ
1: ಮುಂದೆ ಬಟ್ಟೆ ನೀರ್ದ ಬೇಲೆ ಉಂಟಲ್ಲಿ
2: ಆರು ಕನ್ನಾಡಿ ತೂನಗ ತೋಜುವಲು ಮೋಲ್ ಬಾರಿ ಸಿಂಪುಲು ಪೊಲ್ಲುಡು ಮೋಲ್ ಮೊಲ್ಲತ್ತೆ ಡಿಂಪುಲು
1: ಆಹಾ ಹಾ ಫಸ್ಲಾಸ್ ಫಸ್ಲಾಸ್ ನೀ ನೀರ್ ಬರ್ಲಿ
2: ನೀರ್ ಒಂಚೂರು ನಡತಂದು ಬಲಿ ನಡತಂದು ಬಣ್ಣಗ ನವಿಲಿದ ನಡಕೆ ತೆಳಿತೊಂದು ಬಣ್ಣಗ ಚನಿಲಿದ ತೆಲಿಕೆ
1: ಬೋಡಾಂಡು ಎನ್ನ ಕೈಟು ಮುಂಜಿ ಕೊತ್ತಲಿಗೆ ಕೊರ್ದು ತಪ್ಪಾದು ಸೊಂಟದ ಕೊಲಿಕೆ ಹೆಂಚಾತಂದ್ರೆ ಬಸ್ಲ ಸಾಧ್ಯ ನೀವು ಲೈಬು ಅವ್ರು ಬೇರೆ ಕೊದ್ದು ಉಲೈಬು ಬೇರೆ ಜೀತಿ ಜನ ಮೂರು ಶಬ್ದ ಕೇಂದ್ರ ಕೊದ್ದಿನ ಬೇರೆ ಜೀತನು
2: ಉರ್ಕರ್ದು ಆ ಪೇರು ದಿಕ್ಕೆಲಿಗೆ ಊರು ಈರುಲೈ ಬೋಯಾಂಡ ಎಂಕಿಚ್ಚಿ ಊರು
1: ಓ ರಿಕ್ಷಾ ಅಲೆ ಕಾಪು ಬೇರೆ ಆ ರಿಕ್ಷಾದಾರು
2: ರಿಕ್ಷಾದಾರೆ ಯಾ ನಿತ್ಯ ಬರ್ಪೆ ವೇಟಿಂಗ್ ದ ಚಾರ್ಜ್ ಲೆಕ್ಕ ಮಲ್ತ ಕೊರ್ಪೆ
1: ನನ್ನವರ ಬಂದಿರಂಗೆ ಕೆರ್ಪೆ
3: ಧನು ಯಾ ನಿಕ್ಕಿಲಿ

0: ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ದೀಪರ್ ಈ ನಾಟಕದ ಮೂಜನೆ ಯಜ್ಞ ಕೇಂದರ್ ನಡಪಾದ ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಯಜ್ಞ ಎಲ್ಲದ ತುಳು ಪ್ರಸಾರಡು
1: ಕೇನಂದುಪ್ಪಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕು
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕ್ಕೂ ಲೆನಿಕ್ಕೆ ಏನೊಂದು ಬರ್ಕ.

ಇತ್ತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಪದಗಮ್ಮತ್ತು.
1: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
2: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
3: ಪ್ರಿಯ ಕೇಳುಗರೇ, ಸಂವಿಧಾನ ಅರಿವು ಕಾರ್ಯಕ್ರಮದ 4ನೇ ಆವೃತ್ತಿ ಇದು. ಇದೀಗಲೇ ನಾವು ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯಲ್ಲಿ, ಸಂವಿಧಾನದ ರಚನಾ ಮೂಲ ಹಾಗೂ ಬೆಳವಣಿಗೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶನ ತತ್ವಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಇದೀಗಲೇ ನಾವು ಅರ್ಥ ಮಾಡಿಕೊಂಡ ಪ್ರಕಾರ ನಮ್ಮ ಸಂವಿಧಾನ ಮೂಲತವಾಗಿ 395 ಅನುಚ್ಛೇದಗಳನ್ನು, 22 ಭಾಗಗಳನ್ನು ಒಳಗೊಂಡಿತ್ತು. ತಿದ್ದುಪಡಿಗಳ ಮೂಲಕ 448 ಅನುಚ್ಛೇದಗಳನ್ನು ಹಾಗೂ 25 ಭಾಗಗಳನ್ನು ಈಗ ಹೊಂದಿದೆ. ಈ ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನು ಹಾಗೂ ಸವಲತ್ತುಗಳನ್ನು ಕೊಟ್ಟಿದೆ. ಸಂವಿಧಾನವು ಎಲ್ಲರನ್ನು ಸಮಾನರಾಗಿ ಕಾಣುವ, ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಒಂದು ವಿಶಿಷ್ಟ ದಾಖಲೆ. ಇದು ನಮ್ಮ ದೇಶದ ಮೂಲ ಕಾನೂನು, ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ನಮ್ಮ ಸಂವಿಧಾನ ರಚನಾ ಸಮಿತಿ ಅಲ್ಪಸಂಖ್ಯಾತರ ಅಗತ್ಯಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸಿದೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ 15 ಮಹಿಳೆಯರು ಸದಸ್ಯರಾಗಿದ್ದರು ಎಂಬುದು ಅಷ್ಟೇ ಗಮನಾರ್ಹ. ಇವರು ಅಮ್ಮು ಸ್ವಾಮಿನಾಥನ್, ದಾಕ್ಷಾಯಿನಿ ವೇಲಾಯುದನ್, ಬೇಗಂ ಐಜಾಜ್ ರಸೂಲ್, ದುರ್ಗಾಬಾಯಿ ದೇಶ್ಮುಖ್, ಅನ್ಸಾ ಜೀವರಾಜ್ ಮೆಹ್ತಾ, ಕಮಲಾ ಚೌಧುರಿ, ಲೀಲಾ ರಾಯ್, ಮಾಲತಿ ಚೌಧುರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಅನ್ನಿ ಮಸ್ಕರೇನ್ ಇವರು. ನಮ್ಮ ಕರ್ನಾಟಕದಿಂದ ಅನೇಕ ಮಹನೀಯರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಕೆಲವರ ಹೆಸರನ್ನು ಹೇಳುವುದಾದರೆ ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕೃಷ್ಣಮೂರ್ತಿ ರಾವ್, ಎಚ್ ಸಿದ್ದವೀರಪ್ಪ, ಎಸ್ ನಿಜಲಿಂಗಪ್ಪ ಇವರುಗಳು. ಪ್ರತ್ಯೇಕವಾಗಿ ಕರ್ನಾಟಕದ ಬಿಎನ್ ರಾವ್ ಸಾಂವಿಧಾನಿಕ ಸಲಹೆಗಾರನಾಗಿ ಸಂವಿಧಾನದ ರಚನೆಗೆ ವಿಶೇಷ ಕೊಡುಗೆ ಕೊಟ್ಟವರಾಗಿದ್ದಾರೆ. ನಮ್ಮ ಸಂವಿಧಾನವು ನಮಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದೆ. ಭಾಗ 3ರಲ್ಲಿ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ಹಾಗೂ ಭಾಗ 4ರಲ್ಲಿ ರಾಜ್ಯಕ್ಕೆ ನಮ್ಮ ಸಂವಿಧಾನ ವಿಧಿಸಿದ ಸಕಾರಾತ್ಮಕ ದೃಢೀಕರಣವನ್ನು ಕಾಣುತ್ತೇವೆ. ನಮ್ಮ ಸಂವಿಧಾನ ಮೌಲ್ಯಗಳು ಎಲ್ಲರ ಸಮಾನತೆಗೆ, ಎಲ್ಲರ ಗೌರವಕ್ಕೆ, ಎಲ್ಲರ ಅಭ್ಯುದಯಕ್ಕೆ, ಆ ಚಿಂತನೆಗೆ ವಿಶೇಷ ಕೊಡುಗೆ ನೀಡಿದೆ. ಪ್ರತ್ಯೇಕವಾಗಿ ಲಿಂಗ ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯ, ವಿಕೇಂದ್ರೀಕರಣ, ಸಾಮಾಜಿಕ ನ್ಯಾಯ, ಈ ಎಲ್ಲ ಮೌಲ್ಯಗಳಿಗೆ ನಮ್ಮ ಸಂವಿಧಾನ ನೀಡಿದ ಚೇತನ ಅಪಾರ. ಇವತ್ತಿನ ಆವೃತ್ತಿಯಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ, ಅಂದರೆ ನಮಗೆ ಇತ್ತ ಬಾಧ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನದ ಭಾಗ 4A, ನಮ್ಮ ಬಾಧ್ಯತೆಗಳು ಅಂದರೆ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ತಿಳಿಸುತ್ತದೆ. ಸಂವಿಧಾನ ರಚನಾ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಉಪಬಂಧಗಳು ಇದ್ದಿಲ್ಲ. 1975ರಲ್ಲಿ ಘೋಷಿತವಾದ ಆಂತರಿಕ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸುವ ಅಗತ್ಯ ಕಂಡುಬಂತು. ಹಾಗಾಗಿ ಸರ್ದಾರ್ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಶಿಫಾರಸು ಮಾಡಲು ಸಮಿತಿಯೊಂದು ರಚಿತವಾಯಿತು. ಈ ಸಮಿತಿಯು ಮೂಲಭೂತ ಕರ್ತವ್ಯಗಳ ಅಧ್ಯಾಯವನ್ನು ಸೇರಿಸುವ ಅಗತ್ಯತೆಯನ್ನು ಅನುಮೋದಿಸಿತು. ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಬಾಧ್ಯತೆಗಳು, ಅಂದರೆ ನಾವು ಅನುಸರಿಸಬೇಕಾದ ಕರ್ತವ್ಯಗಳನ್ನು ನಾವು ಭಾರತೀಯ ನಾಗರಿಕರು ಅರಿಯಬೇಕು, ಅನುಸರಿಸಬೇಕು ಎಂಬುದು ಈ ಸಮಿತಿಯ ಅನಿಸಿಕೆಯಾಗಿತ್ತು. ಇದಕ್ಕನುಗುಣವಾಗಿ 1976 ಅಂದರೆ 42ನೆಯ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳ ಭಾಗ 4A ನಮ್ಮ ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತು. ನಾವೆಲ್ಲ ನಮ್ಮ ಹಕ್ಕುಗಳ ಬಗ್ಗೆ ಉಲ್ಲೇಖಿಸಿ ಒತ್ತುಕೊಟ್ಟು ಮಾತಾಡುವುದು ಸಹಜ. ಆದರೆ ನಮ್ಮ ಕರ್ತವ್ಯ ಬಾಧ್ಯತೆ ಬಗ್ಗೆ ನಮ್ಮ ಅಳುಕು ಹಾಗೂ ಪ್ರಜ್ಞಾಶೀಲತೆ ಸಾಮಾನ್ಯವಾಗಿ ಕಡಿಮೆಯೇ ಎಂದು ಹೇಳಬಹುದು. ನಮ್ಮ ಹಕ್ಕಿನ ಪ್ರಾಬಲ್ಯದಷ್ಟೇ ನಮ್ಮ ಕರ್ತವ್ಯದ ಪ್ರಾಬಲ್ಯ ಸರಿತೂಗಿದರೆ ನಮ್ಮ ಸಾಮಾಜಿಕ ಸಾಮರಸ್ಯವು ಬಲವಾಗುತ್ತದೆ, ಅಥವಾ ನಮ್ಮ ಸಮಾಜದ ಸಾಮರಸ್ಯದಿಂದ ನಮ್ಮ ಹಕ್ಕುಗಳನ್ನು ಚಲಾಯಿಸುವುದು ಸುಲಭ. ನಾವು ಪ್ರತಿಯೊಬ್ಬರೂ ಸಮಾಜದಲ್ಲಿ ನಮ್ಮ ಪಾಲಿನ ಕರ್ತವ್ಯ ಹೊಣೆಗಾರಿಕೆಗಳನ್ನು ನಿರ್ವಹಿಸಿದಾಗ ಮಾತ್ರ ನಮ್ಮ ದೇಶ ಮತ್ತು ಸಮಾಜ ಗೌರವಯುತವಾಗಿ ನಡೆದುಕೊಳ್ಳಬಹುದು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೀಗೆ ಹೇಳುವುದುಂಟು, ನೀವು ನಿಮ್ಮ ಕೈಯನ್ನು ಮುಂದಕ್ಕೆ ಬೀಸುತ್ತಿದ್ದೀರಿ ಎಂದುಕೊಳ್ಳುವ. ನೀವು ಬೀಸಿಕೊಳ್ಳುತ್ತಿರುವುದು ನಿಮ್ಮ ಕೈಯಲ್ಲವೇ, ನಿಮಗೆ ಅದರ ಸ್ವಾತಂತ್ರ್ಯವಿದೆ. ಆದರೆ ಆ ನಿಮ್ಮ ಕೈಯನ್ನು ನೀವು ಅತಿಯಾಗಿ ಬೀಸಿದರೆ ಈ ಕೈಯು ಇನ್ನೊಬ್ಬರ ಮೂಗಿಗೆ ತಾಗುವುದು ಖಂಡಿತ. ಆಗ ಆ ಇನ್ನೊಬ್ಬ ಸುಮ್ಮನಿರಬೇಕೇ? ಇಲ್ಲ, ಯಾಕೆಂದರೆ ನಿಮ್ಮ ಈ ವರ್ತನೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಅಂದರೆ ನಿಮ್ಮ ನೆರೆಯವರ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿದೆ, ಅಥವಾ ನನ್ನ ನೆರೆಯವರ ಸ್ವಾತಂತ್ರ್ಯ ನನ್ನ ಕೈಯಲ್ಲಿದೆ. ಏಕೆಂದರೆ ಸಮಾಜದಲ್ಲಿ ಓರ್ವ ವ್ಯಕ್ತಿಯ ಕರ್ತವ್ಯ ಉಳಿದವರ ಹಕ್ಕಿನ ಸ್ಥಿತಿಯಾಗುತ್ತದೆ. ನಿದರ್ಶನಗೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಸಮಯ ವ್ಯಯ ಮಾಡಿದರೆ ನಾನು ವಿದ್ಯಾರ್ಥಿ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಪಾಲಕರು, ತಂದೆ ತಾಯಿಯರು ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕೊಡದಿದ್ದರೆ ಅದು ಅವರ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಸಂವಿಧಾನದ 86ನೇ ತಿದ್ದುಪಡಿ ಅಧಿನಿಯಮ 2002 ಪ್ರಕಾರ ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6-14 ವರ್ಷಗಳ ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು ಅವರ ಮೂಲಭೂತ ಕರ್ತವ್ಯವೆಂದು ವಿಧಿಸಿದೆ. ನಲ್ಮೆಯ ಕೇಳುಗರೆ, ಸಂವಿಧಾನದ ಭಾಗ 4A ಅನುಚ್ಛೇದ 51A ಇದರಲ್ಲಿ ಸಂಯೋಜಿತವಾದ ಮೂಲಭೂತ ಕರ್ತವ್ಯಗಳನ್ನು ನಾವು ಅನುಸರಿಸುವುದು ಅಗತ್ಯವಲ್ಲವೇ? ಹಾಗಾದರೆ ಈ ಕರ್ತವ್ಯಗಳು ಯಾವುವು? ಮೊದಲನೆಯದಾಗಿ ಸಂವಿಧಾನವನ್ನು ಅನುಸರಿಸುವುದು ಹಾಗೂ ಅದರ ಆದರ್ಶಗಳನ್ನು, ಸಂಸ್ಥೆಗಳನ್ನು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಇದು ನಮ್ಮ ಮೊದಲ ಮೂಲಭೂತ ಕರ್ತವ್ಯ. ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು ಎರಡನೆಯ ಮೂಲಭೂತ ಕರ್ತವ್ಯ. ನಾನು ಆಗಲೇ ಹೇಳಿದಂತೆ ಈ ಎಲ್ಲ ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಭಾಗ 4A ಅನುಚ್ಛೇದ 51A ಇದರಲ್ಲಿ ಕ್ರೋಢೀಕೃತವಾಗಿವೆ. ಮೂರನೆಯದಾಗಿ ಭಾರತದ ಸಾರ್ವಭೌಮತೆಯನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿಹಿಡಿಯುವುದು ಮತ್ತು ಸಂರಕ್ಷಿಸುವುದು, ಅಂದರೆ ಭಾರತದ ಐಕ್ಯತೆಗೆ ಅನುಗುಣವಾಗಿ ನಮ್ಮ ವರ್ತನೆ ಇರುವಂಥದ್ದು. ನಾಲ್ಕನೆಯದಾಗಿ ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಕರೆ ಬಂದಾಗ ಹಾಗೆ ಮಾಡುವುದು. ಐದನೆಯದು ಧಾರ್ಮಿಕ, ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭಿನ್ನತೆಯಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು. ಆರನೆಯದು ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು, ಅಂದರೆ ನಮ್ಮ ವಿವಿಧತೆಯನ್ನು ಗೌರವಿಸುವುದು. ಏಳನೆಯದಾಗಿ ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು. ಎಂಟನೆಯದು ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ಜಿಜ್ಞಾಸೆಯ ಮತ್ತು ಸುಧಾರಣೆಯ ಪ್ರವೃತ್ತಿ ಇವುಗಳನ್ನು ಅಭಿವೃದ್ಧಿಗೊಳಿಸುವುದು. ಒಂಬತ್ತನೆಯದಾಗಿ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಹತ್ತನೆಯದಾಗಿ ರಾಷ್ಟ್ರವು ನಿರಂತರವಾಗಿ ಸಾಧನೆ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯ ಎಲ್ಲ ಕಾರ್ಯಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುವುದು. ಅಂದರೆ ರಾಷ್ಟ್ರದ ಸಾಧನೆ ನಮ್ಮೆಲ್ಲರ ಕರ್ತವ್ಯ ಕೂಡ. ಹನ್ನೊಂದನೆಯದು, ಈ ಮೊದಲೇ ಹೇಳಿದಂತೆ 86ನೇ ತಿದ್ದುಪಡಿ ಅಧಿನಿಯಮ 2002 ಪ್ರಕಾರ ಮಕ್ಕಳ ತಂದೆ ತಾಯಿಗಳು ಅಥವಾ ಪೋಷಕರು 6-14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಕೇಳುಗರೆ, ಇದು ನಮ್ಮ ಮೂಲಭೂತ ಕರ್ತವ್ಯಗಳು. ನಮ್ಮ ದೇಶದ ಬೆಳವಣಿಗೆಗೆ, ಸಾಮರಸ್ಯಕ್ಕೆ, ಹೊಂದಾಣಿಕೆಗೆ ನಾವು ಪಾಲಿಸುವ ಕರ್ತವ್ಯಗಳು ಬಹಳ ಗಣನೀಯ ಪಾತ್ರವನ್ನು ವಹಿಸುತ್ತವೆ. ಈ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕಿನಾಗೆ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಬಾರದು. ಆದರೆ ಇದು ನಮ್ಮ ನೈತಿಕ ಕಟ್ಟುಪಾಡು. ಇದನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರೀತಿಯ ಕೇಳುಗರೆ, ಇದಿಷ್ಟು ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಮೂಲಭೂತ ಹಕ್ಕುಗಳು, ರಾಜನಿರ್ದೇಶನ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಇವುಗಳ ಬಗ್ಗೆ ಬಹುಶಃ ಕೆಲವೊಂದು ವಿಚಾರಗಳನ್ನು ಮುಂದಿನ ಆವೃತ್ತಿಯಲ್ಲಿ ನಾನು ನಿಮ್ಮೊಂದಿಗೆ ಹಚ್ಚಿಕೊಳ್ಳಲು ಇಷ್ಟಪಡುತ್ತೇನೆ. ಇನ್ನೊಂದು ಆವೃತ್ತಿಯಲ್ಲಿ, ಅಂದರೆ ಬರುವ ವಾರ, ನಿಮ್ಮನ್ನು ಉದ್ದೇಶಿ ಮಾತನಾಡಿದ್ದಾರೆ ಡಾಕ್ಟರ್ ಶಕೀಲ ಹೆಗ್ಡೆ, ನಮ್ಮದೇ ವಿಭಾಗದವರು. ಅವರು ನಿಮಗೆ ನಮ್ಮ ರಾಜ್ಯದ ಆಡಳಿತ ಹೇಗೆ ನಡೆಯುತ್ತದೆ, ನಮ್ಮ ರಾಷ್ಟ್ರದ ಆಡಳಿತ ಹೇಗೆ ನಡೆಯುತ್ತದೆ, ಕಾರ್ಯಾಂಗದ ಕೆಲಸವೇನು, ಇದರೆಲ್ಲ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಪ್ರೀತಿಯ ಕೇಳುಗರೇ, ಇವತ್ತು ನೀವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅರಿತುಕೊಂಡಿದ್ದೀರಾ? ಇದನ್ನು ನಿಮ್ಮ ಪರಿಚಯಸ್ಥರಲ್ಲಿ ಮಾತಾಡಿ ಅವರಿಗೂ ಇದರ ಅರಿವನ್ನು ನೀಡಿ ಎಂದು ಹೇಳುತ್ತಾ ನಮ್ಮ ಇಂದಿನ ಆವೃತ್ತಿ ಮುಗಿಸೋಣ. ಧನ್ಯವಾದಗಳು.
2: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಹಾಯ್, ನಾನು ನಿಮ್ಮ ನಿಹಾಲ್ತಾ ಅವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ?

0: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8
5: FM. ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
6: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
7: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
8: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
2: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

சோசியல் தெரியல எங்க பண்ணணும்

0: ಕೊಳೆಯಾ ಅವನ ಫಿಟ್ ಕರ್ಸನ್ ಮೇಲಾತ್ ಈಗ ಕೊರೋನಾ ಊರಿಂದ ಕೊಲೀಸ್ ಎಲ್ಲ ತುಂಬ ದಾಖಲೆ ಆದ್ಗಿ ನಾ ತುಂಬಿ ಕಿತೆ ಸ್ಪಾನ್ಸರ್ಶಿಪ್ ಪೈಸೆ ಕಿತೆ ಪ್ರಾಬ್ಲಮ್ ಸರ್ ಎತ್ತು ಸಾಕೋಣ ಸರ್
1: ಓಯ್ ಸರ್ ತುಂಬಿ ಸಂಚೆ ಸಕ್ಕಡೆ ಸಕ್ಕೆ
0: ತ್ಯಾಗ ನಮಗೆ ಇಂಟರ್ವ್ಯೂ ಕಾಣ ಸಣ್ಣ
1: ಮುಖ ಅರ್ಧ ಶಕ್ರ ನಾ ಸರ್ ಮಜೆ ಸೂಕ್ ಸರ್ ಮಗ ಏ ಪುಟಿ ಏ ಪುಟಿ ಮಗ ಬೋಕ್ಷಿಯ ಸರ್ ಪ್ಲೀಸ್ ಸರ್
0: ತುಂಬಿ
1: ಪತ್ರಿಕೋದ್ಯಮ ಸಣ್ಣ
0: ಅಧ್ಯಕ್ಷ
2: ಮೊಗಾಳ ವೀಕ್ಷಕನು ಕತಾರ್ ಕಾಮಿಡಿ ಪರ್ಪೋಸ್ ದೋಹಾ ಕತಾರ್ ಹಾನಿ ಹಾಂಚ ಹಾಸ್ತಿ ನಟ್ಕೊಳ್ಳಿ ಅಂತ ಅಮಕ ಬೋ ಮನೋರಂಜನ್ ದಿಲೆ ಅನಿ ಅಪೂರ್ಬಾಯನ್ ಹಸೈಲೆ

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

107.8 FM. Radio Sarang.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ ಕಾರ್ಯಕ್ರಮಕ್ಕಾಗಿ ನಿಮಗೆ ಪ್ರೀತಿಯ ಸ್ವಾಗತ. ಸಾಧಕರನ್ನ, ಸಮಾಜದ ಆಢ್ಯರನ್ನ ತಮ್ಮೊಂದಿಗೆ ಮುಖಾಮುಖಿಗೊಳಿಸುವಂತಹ ಕಾರ್ಯಕ್ರಮ ಕಲಾ ಸಾರಂಗ್. ಇವತ್ತು ಬಹಳ ವಿಶಿಷ್ಟವಾದಂತಹ ಒಂದು ಸಂಚಿಕೆ ನಿಮಗಾಗಿ ತೆರೆದುಕೊಳ್ತಾ ಇದೆ.
2: ಇದು ವಿಶೇಷ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆ ಇರತಕ್ಕಂತಹ ಹಿರಿಯರು 87 ವಯಸ್ಸಿನ ಹಿರಿಯರು, ಶಿಕ್ಷಕರು, ಹಾಗೆ ಸಾಹಿತಿಗಳು, ಸಂಘಟಕರು, ಯಕ್ಷಗಾನ ಪ್ರಸಂಗಕರ್ತರು, ಮತ್ತು ಕಳೆದ ಸುಮಾರು ಒಂದು 6 ದಶಕಗಳ ಅವರ ಒಂದು ಸಾಹಿತ್ಯಿಕ ಮತ್ತು ಶೈಕ್ಷಣಿಕವಾದಂತಹ ಸೇವೆ ಅದು ವಿಭಿನ್ನ ಸ್ತರಗಳಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಸುಮಾರು 30-36 ವರ್ಷ ಅವರು ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಒಳ್ಳೆಯ ನಾಟಕಕಾರರಾಗಿ, ನಾಟಕ ರಚನೆ ಮತ್ತು ನಾಟಕದಲ್ಲಿ ಹಾಸ್ಯ ಪಾತ್ರಗಳ ಅಭಿನಯ ಇತ್ಯಾದಿಗಳಿಂದ ಜನಮೆಚ್ಚುಗೆಯನ್ನು ಅವರು ಬರೆದಿದ್ದಾರೆ ಯಕ್ಷಗಾನ ಪ್ರಸಂಗಗಳು. ಆ ಯಕ್ಷಗಾನ ಪ್ರಸಂಗಗಳೆಲ್ಲ ಇವತ್ತು ಹಿಟ್ ಆಗಿರತಕ್ಕಂಥ ಪ್ರಸಂಗಗಳು. ಹೆಚ್ಚಾಗಿ ಬಡಗುತಿಟ್ಟಿನ ಎಲ್ಲ ಮೇಳಗಳು ಕೂಡ ಕಂದಾವರ ರಘುರಾಮ ಶೆಟ್ಟಿಯವರ ಪ್ರಸಂಗಗಳನ್ನು ಹಾಡಿದ್ದಾರೆ. ತೆಂಕುತಿಟ್ಟಿನ ಮೇಳಗಳು ಕೂಡ ಅವರ ವಿಶೇಷ ಪ್ರಸಂಗಗಳನ್ನು ಆಡಿದ್ದಾರೆ. ವಸುವರಾಗಿರ್ಬೋದು, ಸತಿ ಚಿತ್ರ ಇರ್ಬೋದು, ಬೇರೆ ಬೇರೆ ಅದು ಅವರಲ್ಲಿ ಮಾತಾಡುವ ಸುಮಾರು ಪ್ರಸಂಗಗಳನ್ನು ಕೂಡ ಅವರು ಬರೆದಿರುವಂಥದ್ದು. ಅದರ ಬಗ್ಗೆ ಇವತ್ತು ವಿಶೇಷವಾದಂತಹ ಈ ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿ ನಮಗೆ ಮಾತಾಡೋದಕ್ಕಿದೆ. ಹಾಗಾಗಿ ಅವರ ಸಾಧನೆಗಳು ಏನು ಎನ್ನುವುದರ ಪರಿಚಯವನ್ನು ಮಾಡಿಕೊಳ್ಳು. ರಘುರಾಮ ಶೆಟ್ಟರೆ 87 ವಯಸ್ಸು ಅಂತ ನೀವು ಹೇಳಿದ ಮೇಲೆ ನಾವು ನಂಬಬೇಕು. ಆದರೆ ಆ ತುಂಬು ಜೀವನೋತ್ಸಾಹ, ಒಂದು ಲವಲವಿಕೆ, ಮಾತಿನಲ್ಲಿ ಎಲ್ಲರಿಗೂ ಸ್ಖಾಲಿತ್ಯ ಇಲ್ಲದೇ ಇರತಕ್ಕಂಥದ್ದು, ಇದೆಲ್ಲವೂ ನಿಮ್ಮ ವಿಶೇಷವಾದ ಗುಣ. ಈ ಹರೆಯದಲ್ಲಿಯೂ ನಮಗೆ ಕಾಣ್ತಾ ಇರುವಂಥದ್ದು. ನಾನು ನಿಮ್ಮಲ್ಲಿ ಮೊತ್ತ ಮೊದಲೇ ಕೇಳುವಂಥದ್ದಿದ್ರೆ, ನಾನು ಈಗಾಗಲೇ ಹೇಳಿದ ಈ ಜೀವನೋತ್ಸಾಹ, ಈ ಲವಲವಿಕೆ ಈ ವಯಸ್ಸಿನಲ್ಲೂ ನಿಮ್ಮಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಒಂದು ಮೂಲ ಏನಿರಬಹುದು?
3: ಮೂಲ ಅಂದರೆ, ನಾನು ಚಿಕ್ಕಂದಿನಿಂದಲೂ ಕಲೆಗಳ

0: ಬಗ್ಗೆ ಬಹಳ ಅಭಿಮಾನ ಉಳ್ಳವ ಮತ್ತು ಅಭಿರುಚಿ ಉಳ್ಳವ. ಇನ್ನೂ ಕೂಡ ಆ ಕಲೆಯ ಮೇಲಿನ ಅಭಿರುಚಿ ಹೋಗಲೇ ಇಲ್ಲ. ಆ ಒಂದು ಉತ್ಸಾಹ
1: ಅದು ಹೇಗೆ ಬಂತು ನಿಮಗೆ ಅಭಿರುಚಿ?
0: ಅದು ನನ್ನ ಬಹುಶಃ ಪರಂಪರೆ ಮತ್ತು ಪರಿಸರದಿಂದ ಬರ್ತದೆ ಅಂತ ಹೇಳ್ತಾರೆ. ನನಗೆ ಪರಂಪರೆಯಿಂದ ಬಂದಿದೆ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ನನ್ನ ತಂದೆ ಹವ್ಯಾಸಿ ಭಾಗವತರು, ನನ್ನ ಮಾವ ಹವ್ಯಾಸಿ ಅರ್ಥಧಾರಿ, ತಾಳಮದ್ಲೆ ಕೂಟದಲ್ಲಿ ಅರ್ಥಧಾರಿ. ಅವ್ರದ್ದು ಅಣ್ಣಪ್ಪ ಶೆಟ್ಟಿ ಅಂತ, ತಂದೆ ಸಜ್ಜಣ್ಣ ಶೆಟ್ಟಿ ಅಂತ, ಆಮೇಲೆ ಚಿತ್ತೂರು ಕೃಷ್ಣ ಶೆಟ್ಟಿ ಅಂತ ನನ್ನ ಅಜ್ಜ. ಅಲ್ಲಿ ನಮಗೆ ಮನೋರಂಜನೆ ಅಂದ್ರೆ ಯಕ್ಷಗಾನ ಮಾತ್ರ, ಯಕ್ಷಗಾನದ ಆಟ ತಾಳಮದ್ಲೆ, ಅದನ್ನೇ ನೋಡ್ತಾ ನಾನು ಬೆಳೆದವ. ಅದು ಬಾಲ್ಯ ನನ್ನ ತಂದೆಯ ಮನೆಯಲ್ಲಿ ಕರ್ಕಿ ಅಂತ, ಅಲ್ಲಿ ಕರ್ಕಿ ಅಲ್ಲಿ ಹತ್ತಿರ ಹಟ್ಟಿ ಅಂಗಡಿ ಅಂತ ನೀವು ಕೇಳಿರ್ಬೋದು. ಹಟ್ಟಿ ಅಂಗಡಿಯಲ್ಲಿ ಅಲ್ಲಿ ಎಲಿಮೆಂಟ್ರಿ ಸ್ಕೂಲ್ನಲ್ಲಿ ನನ್ನ ಪ್ರಾಥಮಿಕ ಅಭ್ಯಾಸ 5ನೇ ತರಗತಿವರೆಗೆ, ಆಮೇಲೆ ಬಸೂರು ಅಲ್ಲಿಗೆ 8ನೇ ತರಗತಿವರೆಗೆ, ಆಮೇಲೆ ಕುಂದಾಪುರ ಬೋರ್ಡ್ ಹೈಸ್ಕೂಲ್ ಅಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ. ಅಲ್ಲಿಂದ ನಾನು ಟೀಚರ್ ಟ್ರೈನಿಂಗ್ ಹೋದೆ ಇಲ್ಲಿ ಮಂಗಳೂರಿನಲ್ಲಿ. ಆಗ ಬುನಾದಿ ಶಿಕ್ಷಣ ಸಂಸ್ಥೆ ಉಂಟಿಲ್ಲಿ ಜೈಲ್ ರೋಡ್ನಲ್ಲಿ, ಅಲ್ಲಿ 2 ವರ್ಷ ನಾನು
1: ಡಯಟ್ ಎಲ್ಲ ಉಂಟು.
0: ಅಲ್ಲಿ 2 ವರ್ಷ ನಾನು ಶಿಕ್ಷಕ ತರಬೇತಿ ಪಡೆದು ನಾನು ಶಿಕ್ಷಕನಾಗಿ ಕಣ್ಣೂರು ನೇತಾಜಿ ಶಾಲೆಗೆ ನಾನು ಅಧ್ಯಾಪಕನಾಗಿ ಸೇರಿ.
1: ಎಷ್ಟನೇ ವಯಸ್ಸಿನಲ್ಲಿ ನೀವು ಶಿಕ್ಷಣ?
0: ಆಗ 20 ವರ್ಷ ಕೂಡ ಸಂಪೂರ್ಣ ಆಗಲಿಲ್ಲ, 19 ವರ್ಷ ಚಿಲ್ಲರೆ, 20 ಹತ್ರ.
1: ಅಂದ್ರೆ ಎಷ್ಟು ಸರ್ವಿಸ್ ಮಾಡಿದ್ರೆ?
0: 35 ವರ್ಷ ಮಾಡಿದ್ರೆ.
1: 35 ವರ್ಷ ಶಿಕ್ಷಕರಾಗಿ ಸೇವೆ. ಕೊನೆಗೆ ನೀವು ನಿವೃತ್ತಿ ಆಗುವಂತ ಹೊತ್ತಿನಲ್ಲಿ
0: ಮುಖ್ಯಪದಿನ ಆಗಿದ್ದೇನೆ. ಆದ್ರೆ ಆ ಸಮಯದಲ್ಲಿ ಸ್ವಲ್ಪ ತೊಂದರೆ ಆಯ್ತು, ನಾನು ಮತ್ತೆ ಕೂಡ 3 ವರ್ಷ ಸರ್ವಿಸ್ ಇತ್ತು ನನಗೆ. ಆ ಸಮಯದಲ್ಲಿ ನಾನು ಸ್ವಲ್ಪ ಅನಾರೋಗ್ಯಕ್ಕೀಡಾಗ, ಆದರೂ ಕಷ್ಟದಿಂದ ಹೋಗ್ತಾ ಇದ್ದೆ. ನನ್ನ ಮಗ ಆಗ ಡಾಕ್ಟರ್ ಆಗಿ ಬಂದಿದ್ದಾನಷ್ಟೇ. ನನ್ನ ಕಷ್ಟ ನೋಡಿ ಅವನು ಬೇಡ ಪಾಪ ನೀವು ರಿಟೈರ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಒಂದು 3 ವರ್ಷ ಮೊದಲೇ ತಕ್ಕೊಂಡೆ.
1: ಸ್ವಇಚ್ಛೆಯಿಂದ
0: ನಾನು ನಿವೃತ್ತಿ ಆದೆ. ಆದರೂ ಸರ್ವಿಸ್ 35 ವರ್ಷ
1: ಆಗಿದೆ. ಹಾಗಾಗಿ ಬೇರೆ ಸೇವಾ ಸೌಲಭ್ಯಕ್ಕೆ ಏನು ಕೊರತೆ ಇಲ್ಲ,
0: ಏನು ಪೆನ್ಷನ್ಗೆ ತೊಂದರೆ ಇಲ್ಲ. ಮತ್ತೆ ಅಲ್ಲಿಯೂ ಕೂಡ ನನಗೆ ಮುಖ್ಯೋಪಾಧ್ಯಾಯ ಹುದ್ದೆ ಕೂಡ ಸಿಕ್ಕಿತ್ತು. 2-3 ವರ್ಷ ನಾನು ಮುಖ್ಯೋಪಾಧ್ಯಾಯನಾಗಿ ಇದ್ದೆ. ನನಗೆ ಒಂದು ಕನ್ನಡ ಪಾಠ ಮುದ್ದಣಂದು ಬಂದದ್ದು, ಮುದ್ದಣ ಹೌದು. ಅವನ ಯಕ್ಷಗಾನ ಮತ್ತು ರಾಮಾಶ್ರಮೇದ ಅದೆಲ್ಲವೂ ಒಂದೊಂದು ಬೋಧನೆ ಮಾಡುವವರು ಐರೋಡಿ ಶಿವರಾಮಯ್ಯ ಅಂತ ನೀವು ಕೇಳಿರ್ಬೋದು. ಅವರ ಮಗ ಕೃಷ್ಣ ಉಡುಪ ಅಂತ ಒಬ್ಬರಿದ್ದಾರೆ, ಅವರು ನಮಗೆ ಅಧ್ಯಾಪಕರು. ಅವರಿಗೂ ಕೂಡ ಯಕ್ಷಗಾನದ ಛಂದಸ್ಸು ಗೊತ್ತು. ಆದ್ದರಿಂದ ಅಲ್ಲಿ ಬಂದ ಕೆಲವು ಯಕ್ಷಗಾನ ಪದ್ಯಗಳಿಗೆ ಯಾವ ರೀತಿ ಛಂದಸ್ಸು ಅಂತ ನಮಗೆ ಹೇಳಿದರು. ಛಂದಸ್ಸಿನ ಮೂಲ ಪಾಠವೇ ನಮಗೆ ಅಲ್ಲೇ ಸಿಕ್ತು. ಅಲ್ಲಿ ಮೂಲ ಪಾಠ ಸಿಕ್ಕಿತ್ತು, ಅವನ ಪದ್ಯದ ಆ ಹುರುಪು ಸಿಕ್ಕಿತ್ತು. ಅದರೊಟ್ಟಿಗೆ ನಮಗೆ ದಿನನಿತ್ಯ ಹೋಗುವಾಗ ಮುದ್ದಣ್ಣನ ಒಂದು ಭಾವಚಿತ್ರ ಎದುರಿಗೆ ಬರ್ತಿತ್ತು. ಈ 3 ಪ್ರೇರಣೆಯಿಂದ ನಾನು ಪ್ರಸಂಗಕರ್ತ ಆಗಲೇಬೇಕು ಅಂತ ಒಂದು ಸಂಕಲ್ಪ ಕಟ್ಕೊಂಡೆ. ಆದರೆ ಅದಕ್ಕೆ ಸ್ಟಡಿ ಬೇಕಲ್ಲ, ತಯಾರಿ ಬೇಕಲ್ಲ, ಅದಕ್ಕೋಸ್ಕರ ಬೇರೆ ಬೇರೆಯವರೆಲ್ಲ ಬರೆದಿದ್ದರು. ಯಾವುದು ಈ ಛಂದಸ್ಸಿನ ಬಗ್ಗೆ ಬೇರೆ ಬೇರೆಯವರು ನಮ್ಮ ಭಾರದ್ವಾಜ್ ಬರೆದಿದ್ದರು, ಮತ್ತು ಕೆಲವು ಸೀತಾರಾಮ ಕೆಜ್ರಾಯ್ ಅಂತ ಅವ್ರು ಬರೆದಿದ್ದರು,
1: ಶಿವಂತೂರು
0: ನಾನ್ ಶೆಟ್ಟು ಬರೆದಿದ್ದರು, ಮುಂತಾದವರ ಪುಸ್ತಕಗಳನ್ನೆಲ್ಲ ತರಿಸಿಕೊಂಡು ಸ್ವಲ್ಪ ಸ್ಟಡಿ ಮಾಡಿ ಮೂಲದಲ್ಲಿ ಇದ್ದಂಥ ಆ ಒಂದು ಜ್ಞಾನ ಸೇರಿಸಿ ಪ್ರಸಂಗ ಬರ್ತದೆ.
1: ಛಂದಸ್ಸು ನಿಮಗೆ ಸಿದ್ಧಿಸಿತು ಅಲ್ವಾ?
0: ಛಂದಸ್ಸು ಸಿದ್ಧಿಸಿದ್ರೆ ನಾನು

0: ಹೇಳಿದ್ರು ನಾನು ಬರ್ಕೊಡ್ಬೇಕು ಅಂತ ಅವ್ರು ಹೇಳಿದ್ರು. ನಾನು ಕಾಯ್ತಾ ಇದ್ದೆ, ಪ್ರೇರಣೆ ಆಯ್ತು, ಬರೆದು ಬಿಟ್ಟೆ ನೋಡಿ. ಅದು ಸತಿ ಸೀಮಂತಿನಿ ಅಂತ,
1: ಸತಿ ಸೀಮಂತಿ.
0: ಅದು ಬಹಳ ಕಷ್ಟಾಯ್ತು.
1: ಅದು ಈಗ ಕತೆ ಕಲ್ಪನೆಯ
0: ಇಲ್ಲ, ಅದು ಪೌರಾಣಿಕ. ಸೋಮವಾರ ವ್ರತ ಮಹಾತ್ಮೆ ಅಂತ ಅದು.
1: ಹೌದು,
0: ಸೋಮವಾರ ವ್ರತ ಮಹಾತ್ಮೆಗೆ ನಾವು ಸತಿ ಸೀಮಂತಿ ಅಂತ ಕೊಟ್ಟದ್ದು.
1: ಯಾವ ಯಾವ ಮೇಳ ಅದನ್ನು?
0: ಅದು ಸಾಲಿಗ್ರಾಮ. ಅವರು ಹೇಳಿದ್ದಾರೆ ಮುಂಚೆ ಸಾಲಿಗ್ರಾಮಗೆ ಕೊಡ್ತೇನೆ ಅಂತ. ಹಾಗಾಗಿ ನನಗೆ ಬೇರೆ ಮೇಳ ಕೊಡ್ಲಿಕ್ಕೆ ಉಪಾಯ ಇಲ್ಲ, ಸಾಲಿಗ್ರಾಮ ಕೊಟ್ಟೆ. ಕೊಟ್ಟದ್ದು ಒಳ್ಳೆದಾಯ್ತು. ಅದೇ ವರ್ಷ ಕಾಳಿಂಗ ನಾವು ಸೋಮನಾಥ ಹೆಗಡೆ,
1: ಸೋಮನಾಥ ಹೆಗಡೆ
0: ಅವರು ಯಜಮಾನರು,
1: ಹಳ್ಳಿ ಸೋಮನಾಥ
0: ಹೆಗಡೆ, ಸೋಮನಾಥ ಹೆಗಡೆ ಅವರ ಮೇಳ ಅದು. ಕಾಳಿಂಗ ನಾವು ಪ್ರಸಂಗಕ್ಕೆ ಒಂದೇ ರೀತಿಯ ಅಟೆನ್ಷನ್ ಕೊಟ್ಟರು.
1: ಒಳ್ಳೊಳ್ಳೆ ಕಲಾವಿದರು ಕೂಡ ಇದ್ರು,
0: ಒಳ್ಳೆ ಕಲಾವಿದರು. ಹಿರಿಯರು ಮಂಜುನಾಯಕ್ ಅಂತ ಕಲಾವಿದರು,
1: ಐರೋಡಿ ಗೋವಿಂದಪ್ಪ.
0: ಹೌದು, ಐರೋಡಿ ಗೋವಿಂದಪ್ಪ ಇದ್ರು. ಆಮೇಲೆ ಜಲವಳ್ಳಿ ವೆಂಕಟೇಶ್ ಇದ್ದರು, ಮರಾಠೆ ಮಂಜುನಾಥ ಇದ್ರು. ಒಳ್ಳೊಳ್ಳೆ ವೇಷಧಾರಿಗಳು, ಒಳ್ಳೊಳ್ಳೆ ಪ್ರಸಂಗ.
1: ತ್ರಿವೇಶ
0: ರಾಮನಾಯ್ದ, ಅರಾಠಿ ಮಂಜು ಇದ್ದ,
1: ಅರಾಠಿ ಮಂಜು ಇದ್ರು.
0: ಹೀಗಾಗಿ ಒಳ್ಳೆ ಒಂದು ಕಲಾವಿದರ ತಂಡ, ಒಳ್ಳೆ ಡೈರೆಕ್ಷನ್ ಕೊಡುವಂತ ಭಾಗವತರು. ನನ್ನ ಪುಣ್ಯ ಅದು.
1: ಈಗ ಒಬ್ಬ ಪ್ರಸಂಗಕರ್ತರಾಗಿ ನಿಮಗೆ ಆ ಪ್ರಸಂಗವನ್ನು ರಂಗದಲ್ಲಿ ನೋಡುವಾಗ ಏನನ್ನಿಸ್ತು?
0: ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನಾವು ಬರೆದಂತಕ್ಕೆ ಸಾರ್ಥಕ ಅಂತ ಮನಸ್ಸಿಗೆ ಬಂತು, ಅಷ್ಟು ಖುಷಿ ಆಯ್ತು.
1: ಆಮೇಲೆ ನೀವು ಮೇಲಿಂದ ಮೇಲೆ ಬೆಳಿಗ್ಗೆ ಪ್ರಾರಂಭ ಮಾಡಿದ್ರಿ.
0: ಅದು ಏನಾಯ್ತು, ಆ ವರ್ಷ ಎಂಡಿಗೆ ನಾವು ಒಂದು ಪ್ರಾಮಿಸ್ ಅಂತ ಒಂದು ಭಾಷೆ ತಕೊಂಡ್ರು. ಇನ್ನು ಮುಂದಿನ ವರ್ಷ, ಮುಂದಿನ ವರ್ಷದಿಂದ ನಾನು ಇರುವವರೆಗೆ, ನೀವಿರುವವರೆಗೆ ಸಾಲಿಗ್ರಾಮಕ್ಕೆ ನಮ್ದು ನಿಮ್ದು ಪ್ರಸಂಗ, ಬೇರೆ ಪ್ರಸಂಗವೇ ಇಲ್ಲ ಅಂತ.
1: ಮಾತುಕತೆ
0: ಬರೀರಿ ನೀವು, ನಾನಿರುವವರೆಗೆ ನಿಮ್ದೇ ಪ್ರಸಂಗ ಅಂತ ಹೇಳಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ.
1: ಮತ್ತೆ ಈಗ ಯಾವುದೆಲ್ಲ ಪ್ರಸಂಗಗಳು ಸಾಮಾನ್ಯವಾಗಿ ಜನಪ್ರಿಯ ಆಗಿರುವಂಥದ್ದು?
0: ಜನಪ್ರಿಯ ಆಗಿರುವಂಥದ್ದು ಮತ್ತೆ ಹೇಳ್ತೇನೆ, ಸಾಲಿಗ್ರಾಮಿಗೆ ಕೊಟ್ಟ ನಾನು 5 ಪ್ರಸಂಗವು ಒಳ್ಳೆಯದಾಗಿದೆ.
1: ಚಲುವೆ ಚಿತ್ರಾವತಿ
0: ಹೌದು, ಶ್ರೀದೇವಿ ಬನಶಂಕರಿ ಹೌದು, ಸತಿ ಸೀಮಂತನೇ ಹೌದು, ರತಿರೇಖ

0: ಮತ್ತೆ ಅವರಿಗೆ ನಿದ್ದೆ ಗೆದ್ದೆ ಬೇಡ, ಆಹಾರ ನಿದ್ದೆ ಎಲ್ಲ ಬಿಡ್ತಾರೆ ಅವರು.
1: ಕಲೋತ್ಸವಕ್ಕೆ ಬಂದಿದ್ರು ಅವರು ಅಲ್ವಾ?
0: ಅವರಿಗೂ ಕೂಡ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು.
1: ಪ್ರಶಸ್ತಿ ಬಂದಿದೆ ಅವರ ಮೇಳ ಈಗ.

0: ಈಗ ನಿಮ್ಮ ಪತ್ನಿ ಮಕ್ಕಳು ಇದರ ಬಗ್ಗೆ ಸ್ವಲ್ಪ ಹೇಳಿ ಅಂತ.
1: ನನ್ನ ಹೆಂಡತಿ ಹೆಸರು ದೇವಕಿ ಅಂತ, ಅವರು ಗುಲ್ವಾಡಿ ಪಟೇಲ್ ಶಿವರಾಮ್ ಹೆಗಡೆಯರ ಮಗಳವಳು. ಪಟೇಲರು ಅಂದರೆ ಈಗೀಗ ಅಂಥವ್ರು ನೋಡೋದೇ ಕಷ್ಟ. ಜೀವನದಲ್ಲಿ ಒಂದು ಸುಳ್ಳನ್ನು ಹೇಳಿದವರು. ಹೇಳಲಿಕ್ಕೆ ಬೆಳಿಗ್ಗೆ ಮಗಳು ನಾನು ಕೊಡ್ತೇನೆ ಮನೆಯನ್ನು ಸ್ವಲ್ಪ ಎಡ್ಸಕೊಳ್ಳಿ ಕೇಳುದಿಲ್ಲ, ಅವಳೇ ಬಂದು ಕೊಡಬೇಕು. ಇವತ್ತು ಬೆಳಿಗ್ಗೆ ಹಾಗೆ ನಾನು ಬೇಗ ಎದ್ದಿದ್ದಾಳೆ, ನಾನು ಬೇಗ ಹೋಗ್ಬೇಕಲ್ಲ, ಬೇಗ ಎದ್ದು ನನಗೆ ತಿಂಡಿ ಕಾಫಿ
0: ಕೊಟ್ಟು.
1: ಎರಡು ಮಕ್ಕಳಿಗೆ ಕೈ ಮಾಡ್ಬೇಕಂತ ಇತ್ತು ನನಗೆ, ಯಾಕಂದ್ರೆ ಒಂದು ಗಂಡು ಒಂದು ಹೆಣ್ಣು ಹಾಗಾಗಲಿಲ್ಲ. ಶುರು ಹುಟ್ಟಿದ ಅವುಗಳೇ ಎರಡು ಹೆಣ್ಣಾಗಿ ಹುಟ್ಟಿವಳು. ಹಾಗಾಗಿ ಒಂದು ಗಂಡು ಬೇಕು ಅಂತ ಮೂರನೇ ಪ್ರಯತ್ನದಲ್ಲಿ ನನಗೆ ಮಗ ಹುಟ್ಟಿದ.
0: ಈಗ ಏನು ಮಾಡ್ತಾರೆ ಅವರೆಲ್ಲ?
1: ಮಗನು ಒಬ್ಬನೇ, ಅವನು BAMS ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದ ಶಿವಮೊಗ್ಗದಲ್ಲಿ.
0: ಶಿವಮೊಗ್ಗದಲ್ಲಿ
1: ಸಾಧಾರಣ ಅವನು ಡಾಕ್ಟರ್ ಆಗಿ ಸಾಧಾರಣ 20 ವರ್ಷ ಆಗಿದೆ. ಅವನು ಈಗ ಡಾಕ್ಟರ್ ಆಗಿ 20 ವರ್ಷ ಆಯಿತು. ಅಲ್ಲೇ ಇದ್ದಾನೆ ಶಿವಮೊಗ್ಗದಲ್ಲಿ, ಪ್ರೈವೇಟ್ ಕ್ಲಿನಿಕ್ ಮಾಡ್ತಾನೆ.
0: ಹೆಣ್ಮಕ್ಕಳು ಮತ್ತೆ
1: ಹೆಣ್ಮಕ್ಳು ಒಬ್ಬಳು ಶೈಲಜಾ, ನೀವು ನಮ್ಮೊಟ್ಟಿಗೆ ಬಂದಿದ್ದಾಳೆ, ಈಗ ನಮ್ಮ ಊರುಗಳು ಅವಳು.
0: ಅವಳು ಅವರು ನಿಮ್ಮ ಜೊತೆ ಇದ್ದಾರೆ?
1: ಜೊತೆ ಇದ್ದಾಳೆ. ಅವಳು SLCವರೆಗೆ ಮಾತ್ರ ಕಲ್ತದ್ದು. ಮತ್ತೊಬ್ಳು ನೀರಜ್ ಅಂತ, ಅವಳು ಅಷ್ಟೇ SLC ಕಲ್ತದ್ದು. ಈ ಶೈಲಜನಿಗೆ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಇಬ್ಬರು ಪೋಸ್ಟ್ ಇದು ಅವರು ಸ್ನಾತಕೋತ್ತರ ಡಿಗ್ರಿ
0: ಮಾಡ್ಕೊಂಡಿದ್ದಾರೆ,
1: ಒಳ್ಳೆ ಉದ್ಯೋಗದಲ್ಲಿ
0: ಕೆಲಸ. ಹಾಗಾಗಿ ನಿವೃತ್ತಿಯ ಜೀವನ ಬಹಳ ಒಂದು ಶಾಂತಿಯುತವಾಗಿ
1: ಸುಖಮಯ.
0: ಸಂತೋಷ, ಆರೋಗ್ಯ ಹೇಗುಂಟು?
1: ಅದೇ ಹೇಳುದು, ಸತ್ಯ ಹೇಳ್ಬೋದು, ಯಾಕಂದ್ರೆ ಅದರಲ್ಲಿ ಏನು ವಂಚನೆ ಮಾಡುವಂತದ್ದಿಲ್ಲ. ನಾನು ಸಾಧಾರಣ 40ನೇ ವರ್ಷದಿಂದ ಸ್ವಲ್ಪ ಕಾಯಿಲೆಯಲ್ಲೇ ಇದ್ದವು, ದೊಡ್ಡ ಕಾಯಿಲೆ ಅಲ್ಲ, ಸಾಮಾನ್ಯ ಕಾಯಿಲೆಗಳೇ. ಇವತ್ತಿಗೂ ನನಗೆ ಕೆಲವು ಕಾಯಿಲೆಗಳು ಪೀಡಿಸ್ತಾ ಉಂಟು.
0: ಅದೊಟ್ಟಿಗೆ
1: ಈಗ ನಾನು ವಯಸ್ಸಾಯ್ತಲ್ಲ, ಈಗ ವಯೋಸಹಜವಾದ ಕಾಯಿಲೆ ಮತ್ತು ಕೆಲವು ಸಾಮಾನ್ಯ ಕಾಯಿಲೆಗಳಿಂದ ಸ್ವಲ್ಪ ನರಳುತ್ತಾ ಇದ್ದೇನೆ.
0: ಈಗ ರಘುರಾಮ್ ಶೆಟ್ಟರೆ, ನಾವು ಸ್ವಲ್ಪ ವಾಸ್ತವಿಕ ಸಂಗತಿಯನ್ನು ನೋಡಬೇಕು. ಈಗ ನಿಮ್ಮ ಕಾಲದ ಒಂದು ಯಕ್ಷಗಾನ ರಾತ್ರಿ ಇಡೀ ಆಗ್ತಾ ಇದ್ದಂಥ ಆಟ ಅಂದರೆ, ಇನ್ನೊಂದು ಕಡೆ ಹೋಗಿ ಮತ್ತೊಂದು ಅದೇ ದಿವಸ ಒಂದು 3-4 ಕಾರ್ಯಕ್ರಮಕ್ಕೂ ಹೋಗುವವರು ಕೂಡ ಇದ್ದಾರೆ. ಇದರ ಬಗ್ಗೆ ಏನು ಅನಿಸ್ತದೆ ನಿಮಗೆ?

0: ಚೆನ್ನಾಗಿ ಬಂದಿತ್ತು. ಅದು ನೀವು ಓದಿದ ನಿಮಗೆ ಗೊತ್ತು, ಗೊತ್ತಿರಬಹುದು ಕೆಲವು. ಮತ್ತೆ ನಿಮ್ಮ ಒಂದು ಲೇಖನವು ಬಂದಿತ್ತು. ಅದು ಅಂದರೆ ನನ್ನ ಅಲ್ಲಿ ಅದರಲ್ಲಿ ಸಾವಿರ ಇಪ್ಪತ್ತರಿಂದ ಮೂವತ್ತು ಅಲ್ಲ 50 ಲೇಖನ ಉಂಟು ಕೆಂದವರಲ್ಲಿ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು 3 ಲೇಖನ.
1: ಈಗ ಯಕ್ಷಗಾನದ ಬಗ್ಗೆ ನಾವು ಮಾತಾಡುವುದಿದ್ರೆ, ಈಗ ಒಂದು ಸನ್ನಿವೇಶದಲ್ಲಿ ಈ ಏನಾಗಿದೆ ಅಂದರೆ ಗಾನ ವೈಭವ,
0: ನಾಟ್ಯ ವೈಭವ,
1: ನೃತ್ಯ ವೈಭವ,
0: ನೃತ್ಯ ವೈಭವ
1: ಇದೆಲ್ಲ ಆಗ್ತದೆ. ನಿಮ್ಮ ಕಾಲದಲ್ಲಿ ಎಲ್ಲ ಇಲ್ಲ, ಇಲ್ಲ
0: ಇಲ್ಲಪ್ಪ, ಇಲ್ಲ.
1: ಈಗ ಅದು ಹೆಚ್ಚು ಪ್ರಚಾರವನ್ನು ಕೂಡ ಪಡೀತದೆ. ಇದರ ಈಗ ನಿಮ್ಮ ಹಿರಿಯರಾಗಿ ಏನು ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ?
0: ಈ ಕುರಿತು ನಾನು ಹೃದಯಪೂರ್ವಕವಾಗಿ ಹೇಳುದಿದ್ರೆ ನನಗೆ ಇದೆಲ್ಲ ಇಷ್ಟ ಆಗುದಿಲ್ಲ. ನಾನು ಹೇಳುದಿಲ್ಲ, ಯಾಕಂದ್ರೆ ಮಾತಿಲ್ಲದೆ ಯಕ್ಷಗಾನ ಅದು ಸರಿಯಾಗಿ ಜನರ ಮೇಲೆ ಅಪೀಲ್ ಆಗುದೇ ಇಲ್ಲ. ಈಗ ಕೂಡ ಈಗ ಇದೆ ನೋಡಿ, ಈಗ ಶಿವರಂಕಾರ ಅಂತ ಯಕ್ಷಗಾನಿಗೆ ಪ್ರಯೋಗದಲ್ಲಿ ಮಾಡುವುದಿಲ್ಲ, ಯಾಕಂದ್ರೆ ಯಕ್ಷಗಾನದ ಆ ಒಂದು ಫೋರ್ಸ್ ಅದರಲ್ಲಿ ಬರುತ್ತೆ.
1: ಹಾಗೆ ಮತ್ತೆ ಮೇಳಗಳ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ನೀವು? ಈಗ ಹಿಂದೆ ಮತ್ತು ಈಗ
0: ಮೇಳದ ಹಿಂದಿನ ವ್ಯವಸ್ಥೆ ಅಂತ ಹೇಳಿದರೆ, ಮೇಳದಲ್ಲಿ ಕಲಾವಿದರು ಎಂ ಹೇಳಿದ್ರೆ ಬರುವವರೆಗೆ ನಮ್ಮ ಬಡಗಿನಲ್ಲಿ ನಮ್ಮ ಮೇಳದಲ್ಲಿ ಶಿಸ್ತು ಕಡಿಮೆ ಇತ್ತು, ಶ್ರಮ ಜಾಸ್ತಿ ಇತ್ತು, ಅದಕ್ಕೊಂದು ಶಿಸ್ತಿಲ್ಲ. ಹಾಗಾಗಿ ಆ ಕಾಲದಲ್ಲಿ ಅದು ನಡೆದೋಯ್ತು. ಕಲಾವಿದನು ಕೂಡ ಮೊದಲು ಹೆಚ್ಚು ವಿದ್ಯಾವಂತನಲ್ಲ, ಅದು ಬಯಲಾಟ ಅಂತ ಆಗಿ ಹೋಗಿತ್ತು. ನಾನು ನೋಡುವಾಗಲೇ ಇತ್ತು ಕೆಲವರು ಅವಿದ್ಯಾವಂತರು ಕೂಡ ಕಲಾವಿದರಾಗಿದ್ದರು, ಓದು ಬರಲಿಕ್ಕೆ ಸಹ ಬರೋದಿಲ್ಲ, ಕಲಾವಿದರಾಗಿ ಮೆರೆದ್ರು ಅವರು. ಆದರೆ ಆ ಕಾಲಕ್ಕೆ ಆಯಿತು, ಈಗ ಎಲ್ಲ ಆಗಲಿಕ್ಕೆ ಇಲ್ಲ ಅದು.
1: ಈಗ ಆ ಭಾಗದಲ್ಲಿ ಈಗ ನೀವೇನು ಹೇಳಿದಿರಿ, ಶಾಲಿಗ್ರಾಮ, ಮಂದತಿ, ಮಾರಣಕಟ್ಟೆ, ಪೆರಡೂರು ಇತ್ಯಾದಿ ಮೇಳಗಳು ಬಹಳ ಪ್ರಸಿದ್ಧವಾಗಿ ನಡ್ಕೊಂಡು ಬಂದದ್ದು. ಹಾಗೆ ನಮ್ಮ ಈಗ ಭಾಗದಲ್ಲಿ

0: ನನಗೆ ಬಹಳ ಇಷ್ಟಪಟ್ಟದ್ದು ಇತ್ತೀಚೆಗೆ ನಿಧನರಾದ್ರಲ್ಲ ಪುರುಷೋತ್ತಮ ಪುಂಜೆ,
1: ಒಟ್ಟಿಗೆರೆ ಪುರುಷೋತ್ತಮ ಪುಂಜೆ,
0: ಅವರ ಪದ್ಯಗಳು ಯಕ್ಷಗಾನೀಯ ಪದ್ಯಗಳು.
1: ಅವರು ಬಹಳ ಛಂದಸ್ಸನ್ನು ಅಭ್ಯಾಸ ಮಾಡಿ
0: ಅಭ್ಯಾಸ ಬರೆದು, ಮತ್ತು ಆ ಶಬ್ದಗಳು ಕೂಡ ಅಷ್ಟು ಚೆಂದ ಉಂಟು.

0: ನಮ್ಮ ಯಕ್ಷಗಾನ ಒಂದು ಒಳ್ಳೆಯ ರೂಪಕ್ಕೆ ಬರಬಹುದು ಅಂತ ನನ್ನ ಅಭಿಪ್ರಾಯ.
1: ಬಹಳ ಒಳ್ಳೆಯ ಮಾತು ಹೇಳಿದಿರಿ. ಯಕ್ಷಗಾನ ಅಂತ ಹೇಳಿದ್ರೆ ಅದು ಬೆಳಕಿನ ಸೇವೆ, ಹಾಗಾಗಿ ಅದು ರಾತ್ರಿಗೆ ಬಹಳ ಉಚಿತವಾಗಿರುವಂಥದ್ದು ಅಂತ. ಕಾಲಮಿತಿ ಆದರೂ ಕೂಡ ಸ್ವಲ್ಪ ಸಂಜೆಗತ್ತಲು ಬರುವ ಹೊತ್ತಿಗೆ ಪ್ರಾರಂಭ ಆದರೆ ಒಳ್ಳೇದು.
0: ಸ್ವಲ್ಪ ಕತ್ತಲೆ ಬಂದಾಗ ಧರ್ಮಸ್ಥಳ ಮಾಡಿದ್ರೆ ಒಳ್ಳೆ ಮಾಡ್ತಾರೆ. ಅವ್ರು 6 ಗಂಟೆಗೆ ಶುರು ಮಾಡಿ 12 ಗಂಟೆಗೆ ಇದು ಮಾಡಿ,
1: ಬಹಳ ಯೋಚನೆ ಮಾಡಿ ಅವರು ಮಾಡಿ
0: 7 ಗಂಟೆ 7 ಗಂಟೆಗೆ ಶುರು ಮಾಡಿ 12 ಗಂಟೆ
1: ಪ್ರಸಂಗ 7 ಗಂಟೆ ಶುರು ಮಾಡ್ತಾರೆ. ಆ ರೀತಿಯ ಒಂದು ಬದಲಾವಣೆಗಳು ಆದರೆ ಅದು ಸ್ವೀಕಾರಾರ್ಹ ಎನ್ನುವುದು
0: ನನ್ನ
1: ನಿಮ್ಮ ಅಭಿಪ್ರಾಯ. ಬಹಳ ಒಳ್ಳೆಯದು ರಘುರಾಮಾಷ್ಟೇ. ಬಹಳ ದೀರ್ಘವಾಗಿ ನಿಮ್ಮ ಜೀವನದ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೇವೆ. ಇದು ಸಮಗ್ರ ಅಂತ ಅಲ್ಲ, ಆದರೆ ಒಬ್ಬ ಹಿರಿಯರು ಬಹುಶಃ ಮನಬಿಚ್ಚಿ ಮಾತಾಡಿದಂಥ ಒಂದು ಸನ್ನಿವೇಶ, ಒಂದು ವಿಶೇಷವಾದಂತಹ ಮಾತುಕತೆ ಅಂತ ನಾನು ತಿಳಿಯುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡದ್ದಕ್ಕೆ ನಿಮಗೆ ವಿಶೇಷವಾದಂಥ ಧನ್ಯವಾದಗಳು.
0: ನಮಸ್ಕಾರ. ನನ್ನದು ಕೂಡ ಅಷ್ಟೇ, ನಾನೀಗ 87 ವರ್ಷದ ಮುದುಕ, ಆದರೂ ನನ್ನ ಅಲ್ಪ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನನಗೊಂದು ವೇದಿಕೆಯನ್ನು ಕೊಟ್ಟಿದ್ದೀರಿ ನೀವು. ನಿಮಗೂ ಕೂಡ ನಮಸ್ಕಾರ.
1: ಬಹಳ ಸಂತೋಷ, ಯಾಕಂದರೆ ಹಿರಿಯರ ಅನುಭವಗಳು ನಮಗೆ ಬೇಕು. ಅನುಭವದಿಂದ ನಾವು ಪಾಠ ಕಲಿಬೇಕಾಗ್ತದೆ. ಅನುಭವವು ಸಿಹಿಯಲ್ಲ, ಸಿಹಿ ಅದರ ನೆನಪು ಎನ್ನುವಂಥ ಮಾತು ಬಹಳ ಒಳ್ಳೆಯ ಜನರಿಗೆ ಮುಟ್ಟುವಂಥದ್ದು. ಅಂಥ ಅನುಭವದ ಮಾತುಗಳನ್ನು ಕಂದಾವರ ರಘುರಾಮ್ ಶೆಟ್ಟಿಯವರು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಕಲಾಸಾರಂಗದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಪಂಪ್ವೆಲ್ನಿಂದ ಮುಂದೊತ್ತಿ ಇದು ತಲಪಾಡಿ ಕಡೆಗೆ ಸಾಗ್ತಾ ಇರುವಂಥದ್ದು. ಜಪ್ಪಿನ ಮಗೂರು ಸ್ಟಾಪ್ ಬಂದಾಗ ಅಲ್ಲಿ ನಾವು ಇಳ್ಕೊಂಡಿದೆ. ಮಂಗಳೂರಿನ ಸುಮಾರು 10 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಪ್ರದೇಶ ಇದು ಜಪ್ಪಿನ ಮಗೂರು. ಎರಡೂ ಈ ಒಂದು ವಿಶೇಷ ಅಂತ ಹೇಳಿದರೆ, ಈ ಜಪ್ಪಿನ ಮಗೂರು ಒಂದು ಕೃಷಿ ಪ್ರಧಾನವಾದಂತಹ ಒಂದು ಪ್ರದೇಶ. ಎಲ್ಲೆಲ್ಲಿ ನೋಡಿದರೂ ಕೂಡ ಪಚ್ಚೆ ಹಸಿರು ಕಾಣ್ತಾ ಇದೆ. ಆಮೇಲೆ ಅಲ್ಲಲ್ಲಿ ದೇವಸ್ಥಾನಗಳು, ದೈವಸ್ಥಾನಗಳು, ಗುಡಿಗೋಪುರಗಳು ನಮಗೆ ಕಂಡುಬರುವಂಥದ್ದು. ನಾವು ಬಸ್ ಇಳಿದು ಎಡಕ್ಕೆ ತಿರುಗಿಕೊಂಡಾಗ ದೊಡ್ಡ ಒಂದು ದ್ವಾರ ಕಾಣ್ತಾ ಇದೆ. ಈ ದ್ವಾರ ತಾವೆಲ್ಲ ಗಮನಿಸಿರ್ಬೋದು, ಇದು ಕರ್ಮಿಸ್ಥಾನ ವೈದ್ಯನಾಥ ದೈವದ ಒಂದು ದ್ವಾರ ಇದು. ಈ ದ್ವಾರದ ಒಳಗೆ ನಾವು ಪ್ರವೇಶ ಮಾಡಿದ್ದೇವೆ. ಇಲ್ಲಿ ಬೇರೆ ಬೇರೆ ಸ್ಥಳನಾಮಗಳನ್ನು ನಾವು ಕೇಳಿದ್ದೇವೆ. ಬಹುಶಃ ವಿಶೇಷ ಅಂತ ನನಗೆ ಅನ್ನಿಸ್ತದೆ.

0: ಹೆಚ್ಚಾದುದರಿಂದ ಇಲ್ಲಿ ಮಕ್ಕಳ ಸಂಖ್ಯೆ ಭಾಳಷ್ಟು ಕಡಿಮೆ ಆಗ್ತಾ ಬಂದಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಇಲ್ಲಿ 65 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇಲ್ಲಿಯ ಪರಿಸರದ ವಿದ್ಯಾರ್ಥಿಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದು, ಹೊರಗಿನಿಂದ ಬಂದಂತಹ ಕೆಲಸಗಾರರ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಪ್ರಸ್ತುತ 4 ಮಂದಿ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
1: ನಿಮ್ಗೊಂದು ಇಷ್ಟವಾದಂತಹ ಸಾಂಗ್ ನಾವು ಪ್ರಸಾರ ಮಾಡೋದಾದ್ರೆ ರೇಡಿಯೋದಲ್ಲಿ ಯಾವ ಸಾಂಗ್ ಅನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಿ ನೀವು?
0: ಆಪ್ತ ಮಿತ್ರ ಚಲನಚಿತ್ರ ಗೀತೆಯಾದ ಕಣಕ.

0: ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದು ಈ ಶಾಲೆಯ ಪರಿಸರದಲ್ಲಿ ಆಗುವಂಥದ್ದು. ಇನ್ನು ಹೊರಗೆ ಬಂದ ನಾವು ಮುಂದೆ ಎಲ್ಲಿ ಹೋಗೋಣ ಅಂತ ಹೇಳಿದ ಕೂಡಲೇ ನಮಗೆ ಮಲ್ಲಿಕಾರ್ಜುನ ದೇವಸ್ಥಾನ ನೆನಪಾಗ್ತದೆ. ಇಲ್ಲಿ ಅಡ್ಡರಸ್ತೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೆ ಅದು ಸಿಗುವಂಥದ್ದು, ಕಡೆಕಾರಿನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಅಷ್ಟು ಹಳೆಯ ದೇವಸ್ಥಾನ ಕೂಡ. ಇದರ ಪರಿಸರಕ್ಕೆ ನಾವು ಬಂದಿದ್ದೇವೆ. 14 ವರ್ಷದ ಹಿಂದೆ ಇಲ್ಲಿ ಬ್ರಹ್ಮಕಲಶ ಪುನರ್ ಪ್ರತಿಷ್ಠೆ ಎಲ್ಲ ಆಗಿದೆ. ಈ ದೇವಸ್ಥಾನದ ಒಳಭಾಗಕ್ಕೆ ನಾವು ಬಂದರೆ ಪರಿವಾರ ದೇವತೆಗಳ ಸಾನ್ನಿಧ್ಯವನ್ನು ಕೂಡ ನಾವು ನೋಡಬಹುದು. ಗಣಪತಿ, ಸುಬ್ರಹ್ಮಣ್ಯ, ದುರ್ಗೆ, ಹಾಗೆ ನಾಗ ಸಾನ್ನಿಧ್ಯ. ಅದಲ್ಲದೆ ಈ ಮಂಡಳಿಯಲ್ಲಿ ಮುಖ್ಯಸ್ಥರಾಗಿರತಕ್ಕಂಥ ಯೋಗೀಶ್ ಕುಮಾರ್ ಜಪ್ಪು ಅವರು ಕೂಡ ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಒಂದಷ್ಟು ವಿವರಗಳನ್ನು ನಾವು ಅವರ ಮೂಲಕ ತಿಳ್ಕೊಳ್ಳೋಣ.
1: ವಿಶೇಷವಾದಂತಹ ಒಂದು ದೇವಸ್ಥಾನದ ಸಮುಚ್ಚಯದಲ್ಲಿ ನಾವು ಇವತ್ತು ಮಾತಾಡ್ತಾ ಇರೋದು. ಕಡೆಕಾರ್ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ಸುಮಾರು 650 ವರ್ಷದ ಇತಿಹಾಸವುಳ್ಳ ದೇವಸ್ಥಾನ. ಇದರ ಸ್ಥಾಪಕಾಚಾರ್ಯರು ಗುರು ಶ್ರೀ ಶಾಂತಯ್ಯಜ್ಜ ಅಂತ ಅಥವಾ ಶಾಂತಯ್ಯ ಸ್ವಾಮಿ ಅಂತ ಹೇಳ್ತೀವಿ ನಾವು. ಕುಂಭಕ್ಕೆ ಇಲ್ಲಿ ಆಸ್ಪಾಸ್ನಲ್ಲಿ ಇದೆ. ಹಾಗೆ ಗುರುವನ ಶ್ರೀ ದುರ್ಗಾ ಕ್ಷೇತ್ರ ಇತ್ತೀಚೆಗೆ ಅಂದ್ರೆ 2011 ಇಲ್ಲಿ ಪ್ರತಿಷ್ಠಾಪನೆಗೊಂಡು ನಾಗಮಂಡಲೋತ್ಸವ ಹಾಗೆ ಬ್ರಹ್ಮಕಲಶೋತ್ಸವಗಳು ನಡೆದಂತಹ ತಾಣ ಇದು. ವಿಶೇಷವಾದಂತಹ ಈ ಗುರುಪೀಠ ಇರುವಂತಹ ಬಳಿಯಲ್ಲೇ ನೇತ್ರಾವತಿ ಹರಿಯುತ್ತಾ ಇದ್ದಾಳೆ. ಪ್ರಶಾಂತವಾದಂತಹ ಒಂದು ವಾತಾವರಣವನ್ನು ನಾವಿಲ್ಲಿ ಕಾಣುತ್ತಾ ಇದ್ದೇವೆ. ಒಂದು ಅಚ್ಚರಿ ಅಂದ್ರೆ ಈ ದೇವಸ್ಥಾನದ ಭಾಗದಲ್ಲಿ ಇರುವಂತಹ ಬೇರೆ ಜಾತಿಯ ಪುಣ್ಯ ಗಿಡಗಳು ಇದೆ. ಇಲ್ಲಿ ಹರಿಯುತ್ತಿರುವಂತಹ ನದಿ ಒಂದು ರೀತಿಯಿಂದ ನಮಗೆಂದೊಂದು ತೊಳಕು.

0: ಶಕ್ತಿಯ ಒಂದು ನೆಲೆಬೀಡು, ಬಹಳ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥದ್ದು. ನೇತ್ರಾವತಿಯ ನದಿಯ ತಟಾಕದಲ್ಲಿ ಭೂಗರ್ಭದೊಳಗೆ ಅಡಗಿಕೊಂಡಿದ್ದಂಥ ಕ್ಷೇತ್ರ ಅಂತ ತಿಳಿದು ಬರ್ತದೆ. ಇಲ್ಲಿ ತ್ರಿಗುಣಾತ್ಮಿಕೆಯಾದಂಥ ಸ್ತ್ರೀ ಶಕ್ತಿಯ ಒಂದು ಸಾನ್ನಿಧ್ಯ, ಈ ತಾಯಿಯನ್ನು ಆರಾಧನೆ ಮಾಡಬೇಕು ಎನ್ನುವಂತಹ ಒಂದು ಸಂಕಲ್ಪ ಬಂದದ್ದು ಮರಕಡ ಶ್ರೀ ಪರಾಶಕ್ತಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೀಶ್ವರ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ. ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿಯವರು ಮುಂದೆ ನಿಂತು ಈ ಕ್ಷೇತ್ರದ ಒಂದು ಪುನರ್ ಪ್ರತಿಷ್ಠಾಪನೆಗೆ ಕಾರಣರಾದರು ಅಂತ ಹೇಳ್ಬೋದು. ಇದನ್ನು ಗುರುವನ ಅಂತ ಕರೀಲಿಕ್ಕೆ ಕಾರಣ ಕೂಡ ಹಾಗೆ, ಇಲ್ಲಿ ನಾಥಪಂಥದ ಗುರುಗಳು ಶ್ರೀ ಮಚ್ಚೇಂದ್ರನಾಥ ಸ್ವಾಮೀಜಿ ಅವರು ಇಲ್ಲಿ ಬಂದಿದ್ದರು. ಅವರ ಒಂದು ಸಾಧನಾ ಕ್ಷೇತ್ರ ಇದಾಗಿತ್ತು. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಗುರುವಿನ ಪಾದಸ್ಪರ್ಶದಿಂದ ಪುನೀತಗೊಂಡಂತಹ ಒಂದು ಮನಮೋಹಕವಾದ ವಾಸ್ತುಶಿಲ್ಪದ ಒಂದು ಅಪರೂಪವಾದಂತಹ ಸ್ಥಾನ ಇದು. ಮಂಗಳೂರಿನ ಹೊರವಲಯದ ಒಂದು ಪ್ರದೇಶ. ಈಗ ಈ ಒಂದು ಕ್ಷೇತ್ರ ಪುನರ್ ನಿರ್ಮಾಣಗೊಂಡು ಇಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಉಚ್ಚಿಲ ಪದ್ಮನಾಭ ತಂತ್ರಿಯವರ ಮಾರ್ಗದರ್ಶನದಲ್ಲಿ. ಈ ಕ್ಷೇತ್ರದ ಪ್ರಮುಖ ಪ್ರವರ್ತಕರು ನಮ್ಮ ಮಾಜಿ ಸಚಿವರಾದಂಥ ಕೃಷ್ಣ ಜೆ ಪಾಲೆಮಾರವರು, ಹಾಗೆ ಮರಕಡ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನ ಕೂಡ ಇದೆ. ಇಲ್ಲಿ 2011 ಬಹಳ ದೊಡ್ಡ ಮಟ್ಟದ ನಾಗಮಂಡಲ ಕೂಡ ಆಗಿದೆ. ಈ ಸಮಿತಿಯ ಅಧ್ಯಕ್ಷರಾಗಿ ಯೋಗೇಶ್ ಕುಮಾರ್ ಜಪ್ ಅವರು ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಅವರ ಸೇವೆ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಮಲ್ಲಿಕಾರ್ಜುನ ಕ್ಷೇತ್ರ ಇರ್ಬೋದು, ಗುರುವನ ದುರ್ಗಾ ಕ್ಷೇತ್ರ ಇರ್ಬೋದು, ಇದೆರಡು ಕೂಡ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ತಾಣಗಳು ಅಂತ ಹೇಳ್ಬೋದು.
1: ಕಡೆಕಾರು ಗುರುವನ ಆ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿನ ಅರ್ಚಕರಾಗಿರುವಂಥ ವೆಂಕಟರಾಜ್ ಕಾರಂತ್ ಅವರು ಮಾತಿಗೆ ಸಿಕ್ಕಿದ್ದಾರೆ. ಅವರು ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ.
2: ಈ ಕ್ಷೇತ್ರವು 2011 ಮೇ ತಿಂಗಳಲ್ಲಿ ಪೂಜ್ಯ ಮರಕಡ ಶ್ರೀ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಂತೆ, ವೇದಮೂರ್ತಿ ಸ್ವಾಮೀಜಿಯವರ ಮಾರ್ಗದರ್ಶನದಂತೆ ಒಳ್ಳೆಯ ರೀತಿಯಲ್ಲಿ ಎಲ್ಲವೂ ಕೂಡ ವೈದಿಕ ಆರಾಧನೆಯಿಂದ ಹಿಡಿದು ಪ್ರತಿಯೊಂದು ಕರ್ಮಾಂಗಗಳು ಕೂಡ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಒಂದರ್ಥದಲ್ಲಿ ಶಿಸ್ತಿನಿಂದ ಒಂದು ಕ್ಷೇತ್ರ ಹೇಗಿರಬೇಕು, ಕ್ಷೇತ್ರ ಪರಿಸರ ಹೇಗಿರಬೇಕು ಎನ್ನುವಂಥದ್ದು ಈ ಕ್ಷೇತ್ರವು ಮಾದರಿಯಾಗಿದೆ. ಅದೇ ರೀತಿಯಾಗಿ ಈ ಕ್ಷೇತ್ರ

ಸಂಸ್ಕೃತಿಯ ಹಿನ್ನೆಲೆ. 2400 ವರ್ಷಗಳ ಹಿಂದೆ ನೇಪಾಳದಿಂದ ಧರ್ಮ ಪ್ರಚಾರವನ್ನು ಮಾಡುತ್ತಾ ಬಂದಂತಹ ಶ್ರೀ ಗುರುಮಚ್ಚೇಂದ್ರನಾಥ ಸ್ವಾಮಿಯವರು ಅವರ 8 ಶಿಷ್ಯರುಗಳನ್ನು ಒಳಗೂಡಿ ಈ ತಾಣಕ್ಕೆ ಬಂದಂತಹ ಸಂದರ್ಭ. ಈ ತಾಣದಲ್ಲಿ ಗುರುಪೀಠ ಇದೆ, ದಕ್ಷಿಣಾಮೂರ್ತಿ ಸಂಕಲ್ಪದಲ್ಲಿ ಮಚ್ಚೇಂದ್ರನಾಥರ ಪಾದುಕೆ ಇದೆ, ಅದೇ ರೀತಿಯಾಗಿ ಪುಷ್ಕರಣಿಯೂ ಇದೆ. ಅಂತೆಯೇ ಗುರುವನದ ಪರಿಸರವು ಕೂಡ ನೋಡತಕ್ಕಂತಹ ಸುಂದರಮಯವಾದಂತಹ ತಾಣ. ಮೇ 13ನೇ ತಾರೀಕಿಗೆ ವರ್ಷಾವಧಿ ಉತ್ಸವ ಇಲ್ಲಿ ನಡೆಯಲ್ಪಡುತ್ತದೆ.

0: ಶ್ರೋತೃಗಳೇ, ನಾವು ಮಲ್ಲಿಕಾರ್ಜುನ ಕ್ಷೇತ್ರ, ಗುರುವನ ದುರ್ಗಾ ಕ್ಷೇತ್ರ ಇವುಗಳಿಗೆ ಒಂದು ಸುತ್ತು ಹಾಕಿ ಅಲ್ಲಿಯ ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ಈಗ ನಾವು ಮತ್ತೆ ಇದೇ ರಸ್ತೆಯಲ್ಲಿ ಹಿಂದಕ್ಕೆ ನಾವು ಬರ್ತಾ ಇರುವಂಥದ್ದು. ಇನ್ನೊಂದು ನಾನು ಇಲ್ಲಿ ಹೇಳಬೇಕು, ಈ ಗುರುವನ ದುರ್ಗಾ ಕ್ಷೇತ್ರದಲ್ಲಿ 2011 ಹೊತ್ತಿಗೆ ಭಾಳಷ್ಟು ಕೆಲಸಗಳು ಆಗಿವೆ. ಇದರ ಹತ್ತಿರದಲ್ಲಿಯೇ ಒಂದು ಕಂಬಳ ನಡೀತಾ ಇದೆ. ಇದು ಇತ್ತೀಚೆಗೆ ಇಲ್ಲಿ ಬಹಳ ಯಶಸ್ವಿಯಾಗಿ ನಡೆದಿರುವಂಥದ್ದು, ಜಯ ವಿಜಯ ಜೋಡುಕರೆ ಕಂಬಳ. ದಿವಂಗತ ಜಯಗಂಗಾಧರ ಶೆಟ್ರ ನೇತೃತ್ವದಲ್ಲಿ ಜಪ್ಪು ಹರಿದಾಸ ಚೌಟ್ರ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ನಡೀತಾ ಇದೆ. ಈ ಪರಂಪರೆ ಈಗಲೂ ಕೂಡ ಮುಂದುವರಿತಾವ.
1: ನಂದಳಿಕೆ ಶ್ರೀಕಂತ್ ಪಟ್ಟಣ ಒಂಜನ್ನ ಮಡದ ಎರ್ಕುಳು ಅಂಚಡೆ ಮಾಳ ಆನಾ ನೀಲ ಶೇಖರ್ ಶೆಟ್ರನ ರಡ್ಡನ್ ಮಡದ ಎರ್ಕುಳು ಮಂಜಟ್ಟಿಗೆ ಜತ್ತನ್ನುಲ್ಲ ಪುಣ್ಯಕ್ಕೆ ಪುಣ್ಯಕ್ಕೆ ಕೈಪ್ಲಣ್ಣ ಅಣ್ಣ ನಾವೇರ್ ನಾವೇರ್ ಕಟ್ಲಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಒಂಚೂರು ಬಿಡಬಲ್ಲ ಬಿಡಬಲ್ಲೇ

0: ನಾವೀಗ ಈ ಕ್ಷೇತ್ರವನ್ನು ಬಿಟ್ಟು ಹಿಂದಕ್ಕೆ ಬಂದು ಮುಖ್ಯ ರಸ್ತೆಗೆ ಬಂದಿದ್ದೇವೆ. ಹಾಗೆ ಮುಖ್ಯ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಹೋದರೆ ಬಲಭಾಗಕ್ಕೆ ತಿರುಗಿಕೊಂಡಾಗ ಇಲ್ಲಿ ತಂದೊಲಿಗೆ ಎನ್ನುವಂಥ ಒಂದು ಕ್ಷೇತ್ರ ಸಿಗ್ತದೆ. ತಂದೊಲಿಗೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ಆದಿಮಾಯ ದೇವಸ್ಥಾನ ಇದೆ. ತುಂಬ ಎತ್ತರದಲ್ಲಿ ಕಾಣಿಸುವಂತಹ ಒಂದು ದೇವಸ್ಥಾನ.
1: ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ.
0: 2 ವರ್ಷದ ಹಿಂದೆ ಇಲ್ಲಿ ಬೇರೆ ಬೇರೆ ಬ್ರಹ್ಮಕಲಶದ ಪುನರ್ ಪ್ರತಿಷ್ಠೆಯ ಕೆಲಸಗಳು ಕೂಡ ಆಗಿವೆ. ಧರ್ಮದರ್ಶಿಗಳಾದಂತಹ ಸ್ವಾಮೀಜಿಯವರು ದಯಾನಂದ್ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಾಧನಾ ಕ್ಷೇತ್ರ ಅಂತ ನಾವು ಹೇಳ್ಬೋದು. ಇಲ್ಲಿ ದೂರ ದೂರದಿಂದ ತುಂಬ ಮಂದಿ ಭಕ್ತರು ಇಲ್ಲಿ ಬರ್ತಾರೆ. ಚಿತ್ರನಟರಿರ್ಬೋದು, ರಾಜಕೀಯದವರಿರ್ಬೋದು, ಬೇರೆ ಬೇರೆ ಸಮಾಜದ ಗಣ್ಯರಿರ್ಬೋದು, ಅವರೆಲ್ಲರೂ ಕೂಡ ಬಂದು ತಮ್ಮ ಅಹವಾಲುಗಳನ್ನು ಇಲ್ಲಿ ತೋಡಿಕೊಂಡು ಅದರಿಂದ ಯಶಸ್ಸನ್ನು ಪಡೆದಂತಹ ಅನೇಕ ಘಟನೆಗಳು ಕೂಡ ಇದ್ದಾವೆ. ಧರ್ಮದರ್ಶಿ ದಯಾನಂದವರ ಮಾರ್ಗದರ್ಶನದಲ್ಲಿ, ಅವರ ದರ್ಶನದ ಒಂದು ಸಂದೇಶನದ ಮುಖಾಂತರವಾಗಿ ಎಷ್ಟೋ ಮಂದಿಗೆ ಒಳ್ಳೆಯದಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ವಿವರಗಳನ್ನು ನಾವು ತಿಳ್ಕೊಳ್ಳೋಣ ಧರ್ಮದರ್ಶಿಗಳನ್ನು ಮಾತಾಡುವುದರ ಮೂಲಕ.
2: ಮುಲ್ತಶಾಲ ಪುರಾಣ ಮುಲ್ಪ ಕವರಾದಿತ್ತನು ಸುತ್ತಮುತ್ತ ಪೂರ ಪುಂಚೋಳು ಅಲ್ಪ ಬತ್ತದು ಕೊಂಚ ಇಲ್ಲ ದೇವಿ ಕೊಂಚ ಮನ್ನದ ಇಟ್ಟಿಗೆ ಕಟ್ಟದು ಗುಡಿ ಕಟ್ಟೆ ಗುಡಿ ಕಟ್ಟದಾದ ಅನಕ 2000 ಸಾಧಾರಣ ಒಂದು 37 ವರ್ಷ ಆಂಟು ದಿಟ್ಟು ಇಲ್ಲಿಯ ಗುಡಿ ಬಕ ಲ್ಯಾಂಪುಡು ದೇವರಿಗೆ ಪೂಜಾ ಅಂತೇಳಿ ಕತ್ತಲೆ ಲೈಟ್ ಇಜ್ಜಿ ಅಂಚಿನ ಸಮಯಡು ದೇವಿನ ಆರಾಧನೆ ಅಂತ ಒಂದು ಬಣ್ಣ ದೇವಿನ ಅನುಗ್ರಹ ಮೂಲಕವಾದ

0: ದಿನ ವೃದ್ಧಿಯಾ ಒಂದು ಬತ್ತನು ಕ್ಷೇತ್ರ ಕೂಡ ರಡ್ನ ಬ್ರಹ್ಮ ಕಳಶ ಅಂಟು ಮುಲ್ಪ ಬತ್ತಿನ ಭಕ್ತರಿಗೆ ಕಾಂಡದ ಪೊರ್ತದು ಸರಸ್ವತಿಯಾದು ಉಳ್ಳೇರು ದೇವಿ, ಮಧ್ಯಾಹ್ನಡು ಮಹಾಲಕ್ಷ್ಮಿಯಾದು ಉಳ್ಳೇರು, ಬಯ್ಯಡ ಆದಿಗಂಟೆಗೆ ಯಕ್ಷಕಾಲಿಯಾದು ಉಳ್ಳೇರು. ಅಂಚಿನ ಮೂಜಿ ಶಕ್ತಿಯುಳ್ಳ ಉಂಜಾದ ದೇವಿನ ಬಿಂಬುಡು ಮೂಜಿ ರೂಪ ದೇವಿ ತೊಪ್ಪವೇರು. ಸಂತಾನ, ಮದುಮೆ, ಅನಾರೋಗ್ಯ, ಬಕ್ಕ ಬಡತನ ಚಿನ ಮತ್ತು ಓ ನಮ್ಮ ಪ್ರಾರ್ಥನೆ ಮಂತನಲ್ಲ ಅವು ಖಂಡಿತಾದ ಈ ಕ್ಷೇತ್ರಡು ಅವು ಆಪುಣ ಪನ್ಕೊಂಡಂಚಿನ ಷಷ್ಟ. ಯಾನು ತನ್ನ 5 ವರ್ಷಡು ಬಾಲಜೀವನಡೇ ದೇವರನ್ನ ಬಣಟುಕೊಳ್ಳುವುದು ಪೂಜೆ ಮಂತು ಅಂತ. 5 ಆದ್ರೆ ಈತ ಮಳ್ಳ ಒಂದು ಕ್ಷೇತ್ರ ಆವಡಾಂಡ ಬಡವೇರಿಗೆ ಮಾಂಗಲ್ಯ ಬಕ್ಕ ಡಿಬ್ಬನಗು ಸೀರೆ ಏರ್ಲ ಸಹಿತನ ಪೊತ್ತಾಯರ ಮಾತ್ರ ಕಾಸು ಕೊಡ್ಪೇನು ದೇವಿನ ಬಂಡರೊಬ್ಬರನ್ನ ಕಾಸು ಎಂಗುಲು ದೀಪೂಜ ಎಂಗು ಪಂಡ ಒಂದು ವಾನಜ್ಜು ಪೋಯರೆ ಬಸಟು ಪೋಪುನು ಬಸಟೇ ಬರ್ಪುನು ಪೂರ ದಾನ ಧರ್ಮ ಮಂತದ ಇಂಜು ಈತಮಲ್ಲ ದೇವಸ್ಥಾನ ಆವಡಂಡ ಇಂದು ದೇವಿನೇ ಒಂಜಿ ಮಹಿಮೆಯಿಂದ ಪಾಂಡುತ್ತಿನ ಬಕ್ಕ ಬೇತ ಪಾಣೆರಜ್ಜಿ ಬಕ್ಕ ನಮ್ಮ 37 ವರ್ಷ ನಮ್ಮ ದೇವದಾಸ್ ಶೆಟ್ರ್ ಆಡಳಿತಕ್ಕೆ ಮಂತಿಯರ್ ಮುಳ್ತ ದಿನೋ ದಿನ ಇಂಪ್ರೂವ್ಮೆಂಟೇ ಆ ಒಂದು ಬರ್ತುಂಡು. ಜನ ಬದಾಮಿ, ಬೆಂಗಳೂರು, ಬೊಂಬಾಯಿ, ಬಕ್ಕ ಗದಗ ಇಂಚಿನ ದೇಶಾನ ದೇಶದ ಭಕ್ತಿರೀಡೆ ಬರ್ಪೇರು. ಶುಕ್ರವಾರದಲ್ಲಿ ಅನ್ನದಾನ ಮಾತೆ ಬತ್ತಿನ ಕಳೆಗಳ ದಾನ ಪಂಡೆಂಕಲು ಇನಿತ ಖರ್ಚು ಇನ್ನು ಎಲ್ಲದ ಖರ್ಚು ಅಲ್ಲೇ ಪಂಡೆಂಕಲು ಆತು ಇದಕ್ಕೆ ಉತ್ಪತ್ತಿ ಉಂಬೊಳಿಜ್ಜಿ ಮುಲ್ಪ ಪಲ್ಲಿಲ ಉಂಟು ಒಂದೇ ಬರೆ ಆಮೇಟು ಪಲ್ಲಿ ಮೇಟು ದೇವಸ್ಥಾನ ಪಂಡೆಂಕಲು ಮೆಗಿಪಾಲ ಎರಕೊಳ್ಳೇರು ಆತು ಪ್ರೀತಿಡುಳ್ಳ ಅಕುಳ್ಳ ಭಾರಿ ಭಕ್ತಿಡುಳ್ಳೇರು. ಈ ತಂದೋಳಿಗೆ ದೇವೀಪುರ ಪನ್ಪೇರ್ದೇಕು ಅಂಚಿನ ತಂದೋಳಿಗೆದ ಮರೆಯುತ್ತಿನಲ್ಲ ದೇವಿನ ಕ್ಷೇತ್ರ ತಂದೋಳಿಗೆ ಅಂದ ಪುದಾರ್ ಬರ್ತಾನೆ ಒಕ್ಕ ಬತ್ತಿನಕಳಿಗೆ ಜನಕಳಿಗೆ ದೇವಿರ್ದಲ ಎನ್ನಡ ಭಾರಿ ಪ್ರೀತಿ ಪಂಡ ಯಾನಿಜ್ಜಿಂಡ ಬೆಂಗಳೂರು ಮೀನು ಪೋಂಡ ಪೂತಮಾಲೆ ಕಥೊಂದು ಬರ್ತಾನೆ ಚೀರ ಬಾರಿ ಪಿರಣೆ ಕೊಣ ಅಂತೀರು ಪಂಡ ಆತ ಪ್ರೀತಿ ಪಿಕ್ಚರ್ ಆ್ಯಕ್ಟರ್ ತಾರ ಎನ್ನ ಪರಮ ಭಕ್ತಿ ಯಾನು ಪೂಜೆ ಬ್ರಾಹ್ಮಣೆ ಅದು ಒಳ್ಳೆ ಮಾಡ್ಪ ಪಂಡ ಏನು ಧರ್ಮಾಧಿಕಾರಿ ಅದಿಜ್ಜಿ ಅಂಚನಿ ನಿಕ್ಳಿಗಲ ನಿಕ್ಳನ ಒಂಜಿ ಪ್ರೀತಿ ಭಕ್ತಿಡಿಡೆ ಬರ್ತದೆ ಇದು ಮತ್ತು ಸಂದರ್ಶನ ನಿಕ್ಳು ಕೇನ್ವಾರು ಅಪ್ಪ ನಿಕ್ಳಿಗಲ ಒಂಜಿ ಎಡ್ಡೆ ಒಂಜಿ ಗೌರವವಾಯಿನ ಎತ್ತರದ ಸಾನ ಆ ಮಹಾದೇವಿ ಅನುಗ್ರಹ ಮನ್ಪಾಡು ನಿಕ್ಳ ಪುದರ್ ಒರಿದು ಬರಡು ನಿಕ್ಳಿಗಲ ಆ ದೇವಿನ ಅನುಗ್ರಹ ಬೂರಾಡು ನಿಕ್ಳ ಕೀರ್ತಿ ಒರಿಯಾಡು ಪನ್ನದು ಆ ಜಗದೀಶ್ವರಿನ ಪ್ರಾರ್ಥನೆ ಮಂತ್ರಿ ಎನ್ನರಡ್ಡು ಪಾತ್ರ
1: ತಂದೊಲಿಗೆ ಆದಿಮಾಯ ದೇವಸ್ಥಾನದ ಹತ್ತಿರದಲ್ಲಿಯೇ ಒಂದು ಅಯ್ಯಪ್ಪ ದೇವರ ಮಂದಿರ ಇದೆ. ಇದರಲ್ಲಿ ರೈಲ್ವೇ ಪರಿಸರದಿಂದ ಇಲ್ಲಿಗೆ ಸ್ಥಳಾಂತರಗೊಂಡಿರುವಂಥದ್ದು ಕೆಲವು ವರ್ಷಗಳ ಹಿಂದೆ ಬಹಳ ವಿಜೃಂಭಣೆಯಿಂದ ಇದರ ಆರಂಭೋತ್ಸವ ಕೂಡ ಆಗಿದೆ. ವರ್ಷಂಪ್ರತಿ ಇಲ್ಲಿ ದೀಪಾರಾಧನೆ ಕೂಡ ನಡೀತದೆ. ಅನೇಕ ಮಂದಿ ಅಯ್ಯಪ್ಪ ಭಕ್ತರು ಇಲ್ಲಿ ಸೇರಿಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ ಇಲ್ಲಿ ಹತ್ತಿರದಲ್ಲಿ ಒಂದು ಮಸೀದಿ ಕೂಡ ಇದೆ. ಆ ಮಸೀದಿಯಲ್ಲಿ ಕೂಡ ನಿತ್ಯ ಆರಾಧನೆ, ಶುಕ್ರವಾರಗಳಲ್ಲಿ ವಿಶೇಷ ಪ್ರಾರ್ಥನೆ ಎಲ್ಲ ನಡೆಯುವಂಥದ್ದು.
2: أشهد أن لا إله إلا الله
1: ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ಧಾರ್ಮಿಕವಾದ ಸಾಮರಸ್ಯವನ್ನು ನಾವು ಇಲ್ಲಿ ಕಾಣುತ್ತೇವೆ. ಯಾವುದೇ ಅಹಿತಕರ ಘಟನೆ ನಡೆಯದೆ ಎಲ್ಲರೂ ಕೂಡ ಸಹೋದರ ಸಂಬಂಧದಿಂದ ಇಲ್ಲಿ ಜೀವನವನ್ನು ನಿರ್ವಹಣೆ ಮಾಡ್ತಾ ಇರುವಂಥದ್ದು ಈ ಜಪ್ಪಿನ ಮೊಗರು ಪರಿಸರದೊಂದು ವಿಶೇಷ.

0: ಸ್ವಲ್ಪ ಇದರ ಮುಂದೆ ಹೋದರೆ ಇಲ್ಲಿ ಜಪ್ಪಿನ ಮಗರು ಬಂಟರ ಸಂಘದ ಒಂದು ಕಟ್ಟಡ ಕಾಣಿಸ್ತಾ ಇದೆ. ಈ ಬಂಟರ ಸಂಘದ ಕಟ್ಟಡದಲ್ಲಿ ವರ್ಷಂಪ್ರತಿ ಅವರ ವಾರ್ಷಿಕ ಮಹಾಸಭೆ, ಆಟಿ ಆಚರಣೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸತ್ಯನಾರಾಯಣ ಪೂಜೆ ಇರ್ಬೋದು ಇತ್ಯಾದಿಗಳಲ್ಲಿ ನಡೀತಾ ಇದ್ದು ನಿರಂತರ ಚಟುವಟಿಕೆಯಿಂದ ಇರುವಂಥ ಒಂದು ಪ್ರದೇಶ. ಮಾತ್ರ ಅಲ್ಲದೆ ಮಕ್ಕಳಿಗೆ ಸಂಬಂಧಪಟ್ಟವಾಗಿ ಬೇರೆ ಬೇರೆ ತರಬೇತಿ ಕ್ಲಾಸ್ಗಳು ಕೂಡ ಇಲ್ಲಿ ನಡೀತದೆ.
1: ಜಪ್ಪಿನ ಮಗರು ಪ್ರದೇಶಕ್ಕೆ ಬಂದಾಗ ಇಲ್ಲಿರುವಂಥ ಪ್ರದೇಶ, ಇಲ್ಲಿನ ವಿಶೇಷತೆಗಳು, ಈ ಸ್ಥಳದ ವಿಶೇಷತೆ ಎಲ್ಲವನ್ನು ಕೂಡ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಹಿರಿಯರಾಗಿರುವಂಥ ಶ್ರೀತ ಉಮೇಶ್ ಅಧಿಕಾರಿ ಅವರು ಸಿಕ್ಕಿದ್ದಾರೆ. ಇಲ್ಲೇ ಹುಟ್ಟಿ ಬೆಳೆದು ಪ್ರತಿ ನರ ನಾಡಿಯನ್ನು ಅರ್ಥಕೊಂಡಿರೋರು ಇವರು. ಸೊ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ.
2: ನಾವು ಮಂಗಳೂರು ಮಹಾನಗರದಿಂದ ಸುಮಾರು 1.5 ಕಿಲೋಮೀಟರಷ್ಟು ದೂರದಲ್ಲಿದ್ದರೂ ಮಂಗಳೂರು

0: ಮಹಾನಗರ ಪಾಲಿಕೆಯ ಒಳಗೆ ಸೇರಿದ್ದರೂ ಜಪ್ಪಿನ ಮಗರು ಈಗಲೂ ತನ್ನ ಒಂದು ಪ್ರಾಕೃತಿಕ ಹಳ್ಳಿಯ ಸೊಗಡನ್ನು ಉಳಿಸಿಕೊಂಡಿದೆ. ಹಾಗೂ ಮಂಗಳೂರು ನಗರಕ್ಕೆ ತಾಗಿ ಮಹಾನಗರ ಪಾಲಿಕೆಯ ಒಳಗೆ ಸುಮಾರು 1980ಕ್ಕೆ ಕಾರ್ಪೊರೇಷನ್ನೊಳಗೆ ಸೇರ್ಪಡೆಯಾಗಿದೆ. ಇದು ಸುತ್ತಲೂ ನಮ್ಮ ನೇತ್ರಾವತಿ ನದಿಯು ಹರಿಯುತ್ತಿದ್ದು ನೇತ್ರಾವತಿ ನದಿಯನ್ನು ಒಳಗೊಂಡ ಒಂದು ಕೃಷಿ ಪ್ರದೇಶವಾಗಿದೆ. ತುಂಬ ಬಯಲು ಹಾಗೂ ಗದ್ದೆ ಇದನ್ನು ಹೊಂದಿಕೊಂಡು ಬಹಳ ವಿಸ್ತಾರಿತ ದೊಡ್ಡ ಗ್ರಾಮ ಇದು. ನಮ್ಮ ಪಶ್ಚಿಮಕ್ಕೆ ಮಾರ್ಗನ್ಸ್ ಗೇಟ್ನಿಂದ ಕುತ್ತಡಕವರೆಗೆ ಹಾಗೂ ನಮ್ಮ ಗೋರಿಗುಡ್ಡೆ ಪ್ರದೇಶದಿಂದ ಜಪ್ಪಿನ ಮೊಗರು ಆಡುಮಕುದುರುವರೆಗೆ ಈ ಒಂದು ಜಪ್ಪಿನ ಮೊಗರು ಗ್ರಾಮವು ತನ್ನ ವಿಸ್ತಾರವನ್ನು ಹೊಂದಿಕೊಂಡಿದೆ. ಇಲ್ಲಿ ಮೊದಲಿಗೆ ತುಂಬ ಗದ್ದೆಗಳು, ಎಲ್ಲರೂ ಕೃಷಿಕರು ಜಾಸ್ತಿ ಸಂಖ್ಯೆಯಲ್ಲಿದ್ದರು. ಹಾಗೂ ಜಪ್ಪಿನ ಮೊಗರು ಅಂದರೆ ನನಗೆ ತಿಳಿದ ಮಟ್ಟಿಗೆ ಈ ಮೊಗರು ಪ್ರದೇಶಗಳು ವಿಶಾಲವಾದ ಬಯಲು ಪ್ರದೇಶವನ್ನು ಮೊಗರು ಅಂತ ಹೇಳ್ತೇವೆ. ಇದು ಕೆಳಗಡೆ ತಗ್ಗಿನ ಪ್ರದೇಶವಾಗಿರುವುದರಿಂದ ಜಪ್ಪು ಅಂತೇಳಿ ತುಳುವಿನಲ್ಲಿ ಏನು ಶಬ್ದ ಇದೆ ಆ ರೀತಿ ಅದು ಜಪ್ಪಿನ ಮೊಗರು ಅಂತ ಆಗಿರಬಹುದು. ಯಾಕೆಂದರೆ ಅತ್ತಾವರದಲ್ಲಿ ಮೇಲಿನ ಮೊಗರು ಅಂತೇಳಿದೆ, ಅತಿ ಎತ್ತರದಲ್ಲಿರುವುದರಿಂದ ಆ ರೀತಿ ನನ್ನ ಅನಿಸಿಕೆ. ಇಲ್ಲಿ ಮೊದಲು ಭತ್ತ ಹಾಗೂ ಕಬ್ಬಿನ ಬೆಳೆಯನ್ನು ತುಂಬ ಮಾಡ್ತಿದ್ದರು. ಕಬ್ಬು ಹಾಗೂ ಪ್ರತಿ ಮನೆಯಲ್ಲಿ ಅದರಿಂದ ಬೆಲ್ಲವನ್ನು ಮಾಡ್ತಿದ್ದರು. ನಾವು ಸಣ್ಣದಿರುವಾಗ ಈ ರಸ್ತೆಗಳೆಲ್ಲ ಈಗ ಆಗಿದೆ, ಆವಾಗ ನೀರಿನ ತುಂಬ ತೋಡುಗಳು. ನಾವೀಗ ಏನು ಜಪ್ಪಿನ ಮೊಗರು ಬಜಾಲ್ ರಸ್ತೆ ಅಂತ ಹೇಳ್ತೇವೆ ಅದು ದೊಡ್ಡ ನೇತ್ರಾವತಿ ನದಿಗೆ ಸೇರುವಂಥ ಒಂದು ದೊಡ್ಡ ತೋಡಾಗಿತ್ತು. ಅಲ್ಲಿ ನಾವು ಬೀದಿ ಅಂತ ಕರೀತಿದ್ದೆವು. ಹಾಗೂ ಆವಾಗ ಜಪ್ಪಿನ ಮೊಗರಿನ ಶಾಲೆಯು ಬೇರೆ ಬೇರೆ ಕಡೆಗಳಲ್ಲಿ ಒಂದು ಮನೆಗಳಲ್ಲಿ ಎಲ್ಲ ನಡೆಯುತ್ತಿತ್ತು. ಅದೇ ರೀತಿ ಜಪ್ಪಿನ ಮೊಗರಿನಿಂದ ಮೊದಲು ತುಂಬ ಕಾರ್ಮಿಕರಿದ್ದು ನಮ್ಮ ಪಿ ಎಲ್ ಪ್ರದೇಶಕ್ಕೆ ಅಂದರೆ ಜಪ್ಪಿನ ಮೊಗರು ಪ್ರದೇಶದಿಂದ ಮಾರ್ಗನ್ಸ್ ಗೇಟ್ನಲ್ಲಿರುವಂತಹ ಈಗ ಅದು ಇಲ್ಲ ಪಿ ಎಸ್ ಲೆಸ್ಲಿ ಅನ್ನೋ ಕಂಪನಿಗೆ ಹಂಚು ಕಾರ್ಖಾನೆ ಹೈಸ್ಕೂಲ್ ಆಗಿದೆ, ನಮಗೆ ಅದು ಹತ್ತಿರವಾಗಿರುತ್ತದೆ. ಇಲ್ಲಿ ಮೊದಲಿಗೆ ಆಗ ನಮಗೆ ಬೆರಳೆಣಿಕೆಯಲ್ಲಿ ಮಾಡಬಹುದಿತ್ತು, ಮೊದಲಿಗೆ ಒಂದು 200-300 ಮನೆಗಳು ಮಾತ್ರ ಇತ್ತು. ಆದರೆ ಈಗ ತುಂಬ ಮನೆಗಳಾಗಿದೆ, ಗದ್ದೆಗಳೆಲ್ಲ ಪರಿವರ್ತನೆ ಆಗಿದೆ. ನಮ್ಮ ಈಗಿನ ಹವಾಮಾನಕ್ಕೆ ಅಥವಾ ಏನು ನಾವು ವೇಗವಾಗಿ ಚಲಿಸುವಂತೆ ಈಗಿನ ಕಾಲಚಕ್ರಕ್ಕೆ ಅನುಗುಣವಾಗಿ ಗದ್ದೆಗಳನ್ನೆಲ್ಲ ಯಾರು ಮಾಡ್ತಾ ಇಲ್ಲ. ಭೂಮಿಗೆ ಬೆಲೆ ಬಂದು ಅದನ್ನೆಲ್ಲ ಮಾರಾಟ ಮಾಡಿ ಈಗ ತುಂಬ ಮನೆಗಳು ಫ್ಲ್ಯಾಟ್ ಸಿಸ್ಟಮ್ನ ಮನೆಗಳು ಕೂಡ ಇಲ್ಲಿಗೆ ಬಂದಿದೆ. ನಾವು ಪೇಟೆಯ ಪರಿಸರವನ್ನು ಹೊಂದಿಕೊಳ್ತಾ ಇದ್ದೇವೆ. ಈಗ ಮೊದಲಿನ ಆ ಸೊಗಡು ನೋಡಲಿಕ್ಕೆ ಇಲ್ಲ, ಹೆಚ್ಚಿನವರು ಬೆಳೆ ಮಾಡುವುದನ್ನು ನಿಲ್ಲಿಸಿರುತ್ತಾರೆ. ಸುಮಾರು 1962 ಹಾಗೂ 63ರಲ್ಲಿ ಜಪ್ಪಿನ ಮೊಗರು ಯುವಕ ವೃಂದ ಹಾಗೂ ಯುವಕ ಮಂಡಲ ಎಂಬ ಎರಡು ಸಂಸ್ಥೆಗಳು ಹಲವಾರು ಯುವಕರಿಗೆ ಬೇರೆ ಬೇರೆ ರೀತಿಯ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಲು ಮಾನಸಿಕ ದೈಹಿಕ ಅವರ ಏನು ಆಟೋಟಗಳಿಗೆ ಒಂದು ಪೂರಕವಾಗಿ ಜನರನ್ನು ಒಟ್ಟು ಸೇರಿಸುವಂತಹ ಒಂದು ಎರಡು ಸಂಘಟನೆಗಳು ಬಹಳ ಹಿಂದಿನಿಂದ ಸುಮಾರು 50 ವರ್ಷಗಳನ್ನು ಪೂರೈಸಿ ಇಲ್ಲಿ ನಡೀತಾ ಇದೆ. ಈಗ ಹಲವಾರು ಸಂಘಟನೆಗಳಿದೆ. ಅದೇ ರೀತಿ ತಾರದುರ್ಲಿದಲ್ಲಿ ಕೋರ್ದಬ್ಬು ದೈವಸ್ಥಾನವು ಪ್ರಸಿದ್ಧಿಯನ್ನು ಪಡೆದಿದೆ. ಜಪ್ಪಿನ ಮೊಗರಿನಲ್ಲಿ ಈ ಕಂಬಳಕ್ಕೆ ನಾವು ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದೇವೆ. ತುಂಬ ಹಿಂದೆ ಕಂಕನಾಡಿ ರಾಮಪ್ಪ ಪೂಜಾರಿಯವರು ಅವರ ಕಂಕನಾಡಿ ಎನ್ನುವ ಹೆಸರಿನಲ್ಲೇ ಕೋಣದ ಕಂಬಳಗಳನ್ನು ಎರಡು ಜೊತೆ ಕೋಣಗಳನ್ನು ಕಟ್ಟಿ ಪ್ರತಿ ವಾರ ಮೆಡಲನ್ನು ಗಳಿಸಿದ್ದಂಥದ್ದು. ಆವಾಗ ನಮಗೆ ಅದನ್ನೊಂದು ನೋಡುವುದೇ ಹಬ್ಬ. ಅಲ್ಲಿಂದ ಕೊಂಬು ವಾದ್ಯಗಳೊಂದಿಗೆ ಕಂಬಳಕ್ಕೆ ಹೋಗುವಂಥದ್ದು ಕೋಣಗಳು. ಅದು ಬಂದ ನಂತರ ನಾವು ಅಲ್ಲಿಂದ ವಿಜಯೋತ್ಸವವನ್ನು ಬರುವಾಗ ನೋಡ್ತಿದ್ದಂಥದ್ದು. ಮತ್ತು ಆಗ ಜಪ್ಪಿನ ಮೊಗರಿನಲ್ಲಿ ನಮ್ಮ ಈಗಿನ ಹೈವೇಯ ಪಕ್ಕದಲ್ಲಿ ಕಂಬಳ ಪ್ರತಿ ವಾರ ಅಥವಾ ಒಂದು ತಿಂಗಳಿಗೆ ಒಂದೆರಡು ಸರ್ತಿ ಅಲ್ಲಿ ಕಂಬಳವನ್ನು ಈ ರೀತಿ ನಡೆಸ್ತಿದ್ದರು. ಮತ್ತು ವಾರ್ಷಿಕವಾಗಿ ಕೂಡ ಒಂದೊಂದು ಕಂಬಳ ಮೊದಲು ನಡೆಯುತ್ತಿತ್ತು. ಕೋಣಗಳು ಎಲ್ಲರ ಮನೆಯಲ್ಲಿಯೂ ಈ ಏನು ಕೃಷಿಕರಿದ್ದಾರೆ ಅವರೆಲ್ಲ ಆವಾಗ ಉತ್ತನೆ ಬಿತ್ತನೆ ಎಲ್ಲ ಕೋಣ ಎತ್ತುಗಳ ಮೂಲಕ ಮಾಡ್ತಿದ್ದರು. ಇನ್ನು ಕಬ್ಬನ್ನು ನಾವು ಗಾಣದ ಮುಖಾಂತರ ಎತ್ತುಗಳನ್ನು ತಿರುಗಿಸುವ ಮುಖಾಂತರ ಮಾಡುತ್ತಿದ್ದರು. ಹಾಗೆ ಆಗಿನ ಜಪ್ಪಿನ ಮೊಗರಿನ ಸೊಗಡಿಗೂ ಈಗ ನಾವು ಸಿಟಿಗೆ ಸೇರ್ಪಡೆಯಾದ ನಂತರಕ್ಕೂ ಬಹಳ ವ್ಯತ್ಯಾಸಗಳು ಕಂಡುಬರುತ್ತದೆ. ಈಗ ನಗರ ಜೀವನಕ್ಕೆ ಎಲ್ಲರೂ ಹೊಂದಿಕೊಂಡಿರುವುದು ತಿಳಿದು ಬರು.
1: ಹಾಗೆಯೇ ನಮ್ಮ ಜೊತೆ ಇಲ್ಲೇ ಈ ಪರಿಸರದವರೇ ಆದಂಥ ಬೇರೆ ಬೇರೆ ರೀತಿಯ ಸಂಘಟನೆಗಳ ಮೂಲಕ ತನ್ನ ತಾನು ಗುರುತಿಸಿಕೊಂಡಿರುವಂಥ ರಾಜೇಶ್ ಶೆಟ್ಟಿಯವರಿದ್ದಾರೆ. ಸೊ ಅವ್ರಿಗೇನು ಹೇಳ್ತಾರೆ ಅನ್ನೋದನ್ನು ಕೇಳೋಣ.
2: ನಮಸ್ಕಾರ. ಜಪ್ಪಿನ ಮೊಗರು ಪ್ರದೇಶದಲ್ಲಿ ಅಂತ ಹೇಳಿದರೆ ಒಂದು ಸೌಹಾರ್ದಯುತವಾದಂಥ ವಾತಾವರಣ ನಾನು ಕಂಡಿದ್ದೇನೆ. ಎಲ್ಲರಲ್ಲಿ ಒಂದು ಒಂದು ಒಗ್ಗಟ್ಟಿನಲ್ಲಿ ಯಾವುದೇ ಕಡೆ ನಮ್ಮದು ಕೋಮುಗಲಭೆ ಆದರೂ ಈ ಜಪ್ಪಿನ ಮೊಗರು ಪ್ರದೇಶದಲ್ಲಿ ಎಲ್ಲ ಜಾತಿಯವರು ಸಹ ಒಂದೇ ಒಗ್ಗಟ್ಟಿನಲ್ಲಿರುವುದೊಂದು ಈ ಗ್ರಾಮದ ಒಂದು ವಿಶೇಷ. ಯಾಕಂತ ಹೇಳಿದರೆ ಆದಿಮಾಯ ದೇವಸ್ಥಾನದ ಪಕ್ಕದಲ್ಲೇ ಮಸೀದಿ ಇದ್ದರೂ ಈ ಪ್ರದೇಶದಲ್ಲಿ ಒಂದು ಸೌಹಾರ್ದದ ಒಂದು ಸಂಕೇತವಾಗಿದೆ. ಈ ಜಪ್ಪಿನ ಮೊಗರಲ್ಲಿ ನಾನು ನೋಡಿದಂಥ ಒಂದು ವಿಶೇಷತೆ ಅಂತ ಹೇಳಿದರೆ ಇಲ್ಲಿ ಇರತಕ್ಕಂಥ ಸಂಘ ಸಂಸ್ಥೆಗಳು ಬೇರೆ ಯಾವ ಪ್ರದೇಶದಲ್ಲಿ ಇರಲಿಕ್ಕಿಲ್ಲ. ಜಪ್ಪಿನ ಮೊಗರು ಬಂಟರ ಸಂಘ, ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ, ಬಲ್ಯಾಯ ಸಂಘ, ಮಂಗಳಾದೇವಿ ಲಯನ್ಸ್ ಕ್ಲಬ್ಬಿನ ಸಭಾಂಗಣ ಸಹ ಈ ಜಪ್ಪಿನ ಮೊಗರು ಪ್ರದೇಶದಲ್ಲಿದೆ. ಈ ಜಪ್ಪಿನ

ಮಗರ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೆ ಎಲ್ಲ ಒಂದೇ ಸೂರಿನಡಿ ಈ ಸಂಘ ಸಂಸ್ಥೆಗಳು ಆ ಒಂದು ಯಾವುದೇ ಸಮಸ್ಯೆಯನ್ನು ನಿಭಾಯಿಸಿದಂತಹ ಹಲವಾರು ಘಟನೆಗಳನ್ನು ನಾನು ಸಾಧಾರಣ 13 ವರ್ಷದಲ್ಲಿ ಈ ಜಪ್ಪಿನ ಮೊಗರು ಪ್ರದೇಶದಲ್ಲಿ ನೋಡಿದ್ದೇನೆ.

ಇದೇ ರಸ್ತೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಬಂದು ನಾವು ಮುಖ್ಯ ರಸ್ತೆಗೆ ಬಂದು ಅಲ್ಲಿಂದ ನಡ್ಕೊಂಡೇ ನಾವು ಮುಂದುವರೆದುಕೊಂಡು ಬಂದಿದ್ದೇವೆ ನೋಡಿ. ಇಲ್ಲಿ ಪ್ರಸಿದ್ಧವಾದ ಮುಗೇರು ಮನೆ ಸಿಗ್ತದೆ. ಮುಗೇರು ಮನೆ, ಜಪ್ಪಿನ ಮುಗೇರು ಅಂತ ಹೇಳಿದ ಕೂಡಲೇ ನಮಗೆ ನೆನಪಿಗೆ ಬರುವಂಥದ್ದು ಜೆ ರಾಮಪ್ಪನವರದ್ದು. ಜೆ ರಾಮಪ್ಪ ಅಥವಾ ಕಂಕನಾಡಿ ರಾಮಪ್ಪ ಅಥವಾ ಜಪ್ಪು ರಾಮಪ್ಪ ಅಂತ ಹೇಳಿದರೆ ರಾಮಪಣ್ಣ ಅಂತ ಹೇಳಿ ಪಕ್ಕನೆ ನಮಗೆಲ್ಲ ನೆನಪಾಗುವಂಥ ಒಂದು ಹೆಸರು. ಅವರು ಬಹಳ ಪ್ರಸಿದ್ಧವಾದ ಉದ್ಯಮಿ ಆಗಿದ್ದರು, ಕೃಷಿಕರಾಗಿದ್ದರು. ಯಾರಿಗೂ ಸೋಲುತ್ತಾ ಇರದೇ ಇದ್ದಂತಹ ಮನುಷ್ಯ, ಯಾರಿಗೂ ತಲೆ ತಗ್ಗಿಸ್ತಾ ಇರಲಿಲ್ಲ. ಅಪಾರವಾದ ಜನಸಮುದಾಯದಲ್ಲಿ ರಾಮಪಣ್ಣ ಎನ್ನುವಂಥ ಹೆಸರನ್ನು ಉಳಿಸಿಕೊಂಡು ಬದುಕಿದವರು. ಮಂಗಳೂರಿನ ಜನಪ್ರಿಯ ವ್ಯಕ್ತಿಗಳಲ್ಲಿ ಅವರದು ಪ್ರಮುಖವಾದಂಥ ಹೆಸರು. ತನ್ನ ಕಠಿಣ ಪರಿಶ್ರಮದಿಂದ ಶೂನ್ಯದಿಂದ ಉತ್ತುಂಗಕ್ಕೆ ಏರಿದಂಥ ಒಬ್ಬ ಉನ್ನತ ವ್ಯಕ್ತಿ ರಾಮಪಣ್ಣ ಅಂತ ಹೇಳ್ಬೋದು. ಕೃಷಿಕರಾಗಿ, ಹೋಟೆಲ್ ಉದ್ಯಮಿಗಳಾಗಿ ಕಂಕನಾಡಿಯಲ್ಲಿ ಒಂದು ರಾಜಕಮಲ್ ಹೋಟೆಲನ್ನು ಪ್ರಾರಂಭ ಮಾಡಿ, ಆಮೇಲೆ ಫಲ್ನೀರ್ನಲ್ಲಿ ಅದರ ಮತ್ತೊಂದು ಕವಲನ್ನು ಪ್ರಾರಂಭ ಮಾಡಿ, ಈ ಎರಡೂ ಹೋಟೆಲ್ಗಳು ಕೂಡ ಈಗ ನಡೀತಾ ಇದ್ದಾವೆ. ಅವರ ಅಳಿಯಂದಿರು ನಡೆಸ್ತಾ ಇದ್ದಾರೆ. ಅವರಿರುವಾಗ ಬಹಳ ವಿಶೇಷವಾಗಿ ಜನ ಇಲ್ಲಿ ಬರ್ತಾಯಿದ್ರು. ಬಟ್ಟಲು ತುಂಬ ಅನ್ನ ಹಾಕ್ತಾ ಇದ್ದಂತಹ ರಾಮಪ್ಪನವರ ಹೋಟೆಲ್ನಲ್ಲಿ ಯಾರಾದರೂ ಬಟ್ಟಲಲ್ಲಿ ಅನ್ನ ಬಿಟ್ಟು ಬಿಟ್ಟರೆ ಅವರಿಗೆ ನಾಲ್ಕಾಣೆ ದಂಡ ಕೂಡ ಹಾಕಿ ವಸೂಲು ಮಾಡ್ತಾ ಇದ್ರು. ಕಾರಣ ಏನು ಅಂತ ಹೇಳಿದರೆ, ಅನ್ನದೇವರ ಒಂದು ಅನಾದರಣೆ ಆಗಬಾರದು ಅಂತ. ಅನ್ನ ಎನ್ನುವುದು ದೇವರಿಗೆ ಸಮಾನ, ತಿನ್ನುವ ಅನ್ನದ ನಷ್ಟದಿಂದ ದೇಶಕ್ಕೆ ನಷ್ಟ ಎನ್ನುವಂತಹ ಸಂದೇಶ ಆ ಮೂಲಕ ಆ ಕಾಲದಲ್ಲಿ ಅವರಿಂದ ರವಾನೆ ಆಗ್ತಾ ಇದ್ರು. ಹಣ ಇಲ್ಲದೆ ಯಾರಾದರೂ ಊಟ ಮಾಡಿ ಹೋದರೆ ರಾಮಪಣ್ಣ ಅದನ್ನು ಅವರ ಲೆಕ್ಕಕ್ಕೆ ಸೇರಿಸ್ತಾ ಇದ್ರು. ಅಂದರೆ ಬಡವರಿಗೆ ಪುಕ್ಕಟೆ ಊಟ ನೀಡಿ ಅವರ ಹೊಟ್ಟೆ ತಣ್ಣಗೆ ಮಾಡಿ ಪುಣ್ಯ ಕಟ್ಟಿಕೊಂಡಂಥವರು ಕೂಡ ಅವರು. ರಾಮಪಣ್ಣನ ವ್ಯಕ್ತಿತ್ವ ಕೂಡ ಹಾಗೆ, ಅವರು ಗುಂಪಿನಲ್ಲಿ ಎದ್ದು ಕಾಣುವಂತಹ ಒಂದು ವ್ಯಕ್ತಿ. ಕಪ್ಪು ದಷ್ಟಪುಷ್ಟ ದೇಹ, ಅಗಲವಾದ ಮುಖ, ಹೊಳೆಯುವ ಕಣ್ಣು, ದಪ್ಪ ಮೀಸೆ, ಮುಕ್ಕಾಲು ತೋಳು ಮಡಚಿದ ಶರ್ಟು, ಧೋತಿ, ಶಾಲು, ಇದೆಲ್ಲ ನೋಡಿದರೆ ತುಂಬ ಆಕರ್ಷಕವಾಗಿ ಕಾಣುವಂಥದ್ದು. ಗಡಸು ದೇಹ ಆದರೂ ಕೂಡ ಅವರ ಮನಸ್ಸು ಮಗುವಿನ ಹಾಗಿರತಕ್ಕಂಥದ್ದು. ಬೇರೆಯವರ ಕಷ್ಟಗಳಿಗೆ ಸದಾ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದರು. ಹಲವಾರು ಮನೆಯ ದೀಪ ಹಚ್ಚಿ ಹಲವು ಸಂಸಾರಗಳನ್ನು ಬೆಳಗಿದಂತಹ ಕೀರ್ತಿ ಕೂಡ ಅವರಿಗೆ ಸಂದಾಯ ಆಗ್ತದೆ. ಅವರ ಮುಗ್ಧತೆ, ಅಂತಃಕರಣ, ಮಾನವೀಯತೆ, ವಿಶಾಲ ಮನೋಭಾವ, ಇದು ತಿಳಿದವರಿಗೆ ಈಗಲೂ ಕೂಡ ಅವರ ನೆನಪು ಆಗುತ್ತದೆ. ಅವರು 1947ರಲ್ಲಿ ಕುಲಶೇಖರದ ಕಮಲಕ್ಕನನ್ನು ಮದುವೆಯಾದರು. ಇಬ್ಬರು ಕೂಡ ಧರ್ಮಭೀರುಗಳು. ಈ ರಾಮಪ್ಪನವರ ವಿಷಯ ನಾವು ಹೇಳುವಾಗ ಕಮಲಕ್ಕನವರ ವಿಷಯ ಹೇಳಲೇಬೇಕು. ಯಾಕಂದರೆ ಇನ್ನು ರಾಮಪ್ಪನವರು ಅವಿದ್ಯಾವಂತರು ಆಗಿದ್ದರೂ ಕೂಡ ಅವರು ವಿದ್ಯೆಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದವರು. ಬಡ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ, ಅದರ ಜೊತೆಗೆ ಶಿಕ್ಷಣಕ್ಕೆ ಬೇಕಾದ ಆರ್ಥಿಕ ಸಹಾಯ ಅವರು ಮಾಡಿಕೊಂಡು ಬಂದಿದ್ದಾರೆ. ನಾರಾಯಣ ಗುರುಗಳ ಪ್ರೇರಣೆಯಿಂದ ಗೋಕರ್ಣ ಕ್ಷೇತ್ರದಲ್ಲಿ ಶ್ರೀ ಗೋಕರ್ಣನಾಥ ಕಾಲೇಜು ಪ್ರಾರಂಭ ಆಯಿತು ನೋಡಿ. ಆಗ ಆರಂಭದಲ್ಲಿ 111,111 ರೂಪಾಯಿಗಳನ್ನು ದೇಣಿಗೆಯ ರೂಪದಲ್ಲಿ ಕೊಟ್ಟವರು ರಾಮಪಣ್ಣ. ಇದು ನಾವು ನೆನಪಿಟ್ಟುಕೊಳ್ಬೇಕಾದದ್ದು. ಇನ್ನು ಬಹಳ ಪ್ರಸಿದ್ಧಿ ಪಡೆದಂತಹ ಕಂಬಳದ ಕ್ರೀಡೆಯಲ್ಲಿ ಕೂಡ ರಾಮಪ್ಪನವರಿಗೆ ವಿಶೇಷ ಆಸಕ್ತಿ ಇತ್ತು. ಒಳ್ಳೆಯ ಆಹಾರ ನೀಡಿ ಬಹಳ ಮುದ್ದಿನಿಂದ ಅವರು ಬೆಳೆಸಿದಂತಹ ಕೋಣಗಳು ಸ್ಪರ್ಧೆಗೆ ಅಣಿಯಾಗುವಾಗ ಅದನ್ನು ನೋಡುವುದೇ ಒಂದು ಸುಯೋಗ. ಹಲವು ಪ್ರಶಸ್ತಿಗಳನ್ನು ಕೂಡ ಅವರ ಓಟದ ಕೋಣಗಳು ಪಡೆದಿದ್ದಾವೆ. ಹಾಗಾಗಿ ರಾಮಪಣ್ಣನವರ ಕೋಣಗಳು ಇದ್ದಾವೆ ಅಂತ ಹೇಳಿದರೆ ಇತರ ಸ್ಪರ್ಧಿಗಳ ಕೋಣದ ಯಜಮಾನರಿಗೆ ಎದೆಯಲ್ಲಿ ನಡುಕ ಬರ್ತಾ ಇತ್ತಂತೆ. ಹಾಗಾಗಿ ಕಂಬಳ ಒಂದು ಕ್ರೀಡೆಗೆ ಅಪಾರವಾದಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟವರು ರಾಮಪಣ್ಣ ಅಂತ ನಾವು ಹೇಳ್ಬೋದು. ಸ್ವಂತ ಖರ್ಚಿನಲ್ಲಿ ಅಲ್ಲಲ್ಲಿ ಕಂಬಳ ಕ್ರೀಡೆಗಳನ್ನು ಕೂಡ ಅವರು ನಡೆಸ್ತಾ ಇದ್ದರು.

ಇನ್ನು ಅವರಿಗೊಂದು ರಾಜಕೀಯದಲ್ಲಿ ಕೂಡ ಸ್ವಲ್ಪ ಆಸಕ್ತಿ ಇತ್ತು. 1977 ಮಾಜಿ ವಿತ್ತ ಸಚಿವರಾದಂತಹ ಜನಾರ್ದನ ಪೂಜಾರಿ

ವೃತ್ತಿಯ ಸಹಾಯವನ್ನು ಪಡೆದು ರಾಜಕೀಯದಲ್ಲಿ ನೆಲೆ ನಿಂತವರಲ್ಲಿ ನಾವು ಹೆಸರಿಸಬಹುದಾದಂಥ ಹೆಸರು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪ, ಗುಂಡೂರಾಯರು ಇವರೆಲ್ಲ. ಗುಂಡೂರಾಯರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಅವರನ್ನು ಮನೆಗೆ ಕರೆಸಿದಂತಹ ಒಂದು ಗತ್ತಿನ ವ್ಯಕ್ತಿತ್ವ ನಮ್ಮ ರಾಮಪ್ಪಣ್ಣನವರದು. ತನ್ನ ಮನೆಯ ಹಟ್ಟಿಯಲ್ಲಿದ್ದ ಕಂಬಳದ ಕೋಣಗಳಿಗೆ ಗುಂಡೂರಾಯರಿಂದ ಬೈಹುಲ್ಲು ತಿನ್ನಿಸುತ್ತಿದ್ದಂತಹ ದೃಶ್ಯ, ಅದರ ಫೋಟೋ ಪತ್ರಿಕೆಗಳಲ್ಲಿ ಕೂಡ ಪ್ರಕಟಗೊಂಡಿತ್ತು. ಮಾತ್ರ ಅಲ್ಲ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಕೂಡ ಅವರ ಕೋಣಗಳನ್ನು ನೋಡುವುದಕ್ಕೆ ಅವರ ಮನೆಗೆ ಬಂದಿದ್ದರು. ಆಗ ಅದರ ಪಾಲುದಾರರಾಗಿ ಆರಂಭದಲ್ಲಿ ರಾಮಪ್ಪಣ್ಣನವರು ಸೇವೆ ಸಲ್ಲಿಸಿದ್ದಾರೆ. ಸ್ವಲ್ಪ ಅವರು ನಿಷ್ಠುರವಾದಿ ಆದ್ದರಿಂದ ಸ್ವಲ್ಪ ಸಮಯದಲ್ಲಿ ಆಡಳಿತ ಮಂಡಳಿಯಿಂದ ಅವರು ಸಣ್ಣ ವೈಮನಸ್ಸಿನಿಂದ ಹೊರಗೆ ಬಂದರು. ಅಂತಹ ಸ್ವಾಭಿಮಾನಿ ನಮ್ಮ ಜೆ ರಾಮಪ್ಪಣ್ಣನವರು. ರಾಮಪ್ಪನವರು ಯಾವತ್ತೂ ಕೂಡ ನೆನಪಿನಲ್ಲಿ ಉಳಿಯುವಂಥವರು. 16/2/1987 ಅವರು ನಿಧನರಾಗಿದ್ದರು. ಆದರೆ ಈಗಲೂ ಕೂಡ ರಾಮಪ್ಪಣ್ಣನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಜಪ್ಪಿನ ಮುಗುರಿಗೆ ಅವರಿಂದಾಗಿ ದೊಡ್ಡ ಕೀರ್ತಿ ಬಂದಿದೆ ಅಂತ ಹೇಳಿದರೆ ತಪ್ಪಲ್ಲ.

ಸರಿ ಶ್ರೋತೃಗಳೇ, ಒಂದು ಬಹಳ ಮುಖ್ಯ ವ್ಯಕ್ತಿತ್ವದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಜಪ್ಪಿನ ಮುಗರಿನಿಂದ, ಮುಗರು ಮನೆಯಿಂದ ನಾವು ಹೊರಗೆ ಬಂದ ಹಾಗಾಯಿತು. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಇಲ್ಲಿ ಕೊರಗಜ್ಜನ ಕಟ್ಟೆ ಸಿಗ್ತದೆ, ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮಂದಿರ ಇದೆ. ಅದನ್ನು ಹಾದು ಹಾಗೆ ನಾವು ಮುಂದೆ ಹೋದರೆ ಈಗ ನಮಗೆ ಸಿಕ್ಕುವಂಥದ್ದು ಬಹಳ ಪವಿತ್ರ ಕ್ಷೇತ್ರವಾಗಿರತಕ್ಕಂಥ ಕರ್ಮಿಸ್ಥಾನ. ನಾವು ಬಸ್ ಇಳಿದು ಯಾವ ಮಹಾದ್ವಾರವನ್ನು ನಾವು ಪ್ರವೇಶ ಮಾಡಿದ್ದೇವೆಯೋ ಆ ಕರ್ಮಿಸ್ಥಾನ ವೈದ್ಯನಾಥನ ಮಹಾ

0: ಇಷ್ಟೊಂದು.
1: ಇದರ ಬಗ್ಗೆ ಕೆಲವು ಆಸಕ್ತಿದಾಯಕವಾದಂತಹ ಸಂಗತಿಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು. ಕರ್ಮಿಸ್ಥಾನ ಶ್ರೀ ವೈದ್ಯನಾಥ ದೇವಸ್ಥಾನ ಅದು ನವೀಕರಣಗೊಂಡು ಅದರ ಬ್ರಹ್ಮಕಲಶೋತ್ಸವ 2008 ಆಗಿದೆ. ಈಗ ಮತ್ತೆ ಬ್ರಹ್ಮಕಲಶೋತ್ಸವಕ್ಕೆ ಇಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ಕ್ಷೇತ್ರದ ವಿಚಾರ ತುಂಬ ರೋಚಕವಾಗಿರುವಂಥದ್ದು. ಪರಶುರಾಮ ಸೃಷ್ಟಿಯ ನಮ್ಮ ಕ್ಷೇತ್ರ ಇಲ್ಲಿ ಬಹಳ ಪವಿತ್ರವಾದಂತಹ ನೇತ್ರಾವತಿ ನದಿ ಹರಿತಾ ಇರುವಂಥದ್ದು. ಅದರ ತೀರದಲ್ಲಿರತಕ್ಕಂತಹ ಜಪ್ಪಿನ ಮಗುರು ಸುಳುನಾಡಿನ ಆರಾಧನಾ ಕ್ಷೇತ್ರಗಳಲ್ಲಿ ಸುಮಾರು 1,000 ವರ್ಷಗಳ ಇತಿಹಾಸ ಇರತಕ್ಕಂತಹ ಕರ್ಮಿಸ್ಥಾನ ಶ್ರೀ ವೈದ್ಯನಾಥ ದೇವಸ್ಥಾನ ಎದ್ದು ನಿಲ್ಲುವಂಥದ್ದು. ಪ್ರಸ್ತುತ ಜಪ್ಪು, ಅಳಪೆ, ಬಜಾಲು, ಕಂಕನಾಡಿ, ಮರೋಳಿ ಗ್ರಾಮಗಳು ಅಲ್ಲದೆ ಜಿಲ್ಲೆಯಾದ್ಯಂತ ಇರತಕ್ಕಂತಹ ಭಕ್ತರು ಶ್ರೀ ವೈದ್ಯನಾಥ ಸ್ವಾಮಿಯನ್ನು ರಾಜನ್ ದೈವವಾಗಿ, ಹಾಗೆ ಧೂಮಾವತಿ ಬಂಟ, ಕಾಂತೇರಿ ಧೂಮಾವತಿ ಬಂಟ, ಬೊಬ್ಬರಿಯ ಪಿಲಿಚಾಮುಂಡಿ ಮುಂತಾಗಿ ಇಲ್ಲಿಯ ಪರಿವಾರ ದೈವಗಳ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯನ್ನು ನಾವು ಸ್ವಲ್ಪ ಕೆದಕಿದಾಗ ಕನಕರಬೆಟ್ಟು ಎಂಬಲ್ಲಿನ ಜೈನ ಪಟ್ಟಂಬರ ಬೀಡು ಎನ್ನುವಲ್ಲಿ ಆರಾಧಿಸಲ್ಪಡುತ್ತಿದ್ದ ಶಿವಶಕ್ತಿ ಕರ್ಮಿ ಎಂಬ ಮಹಿಳೆಗೆ ಒಲಿದು ಬರ್ತದೆ. ಅನಾರೋಗ್ಯ ಪೀಡಿತಳಾದರೂ ಕೂಡ ಭಕ್ತ ಶಿರೋಮಣಿಯಾದಂಥ ಕರ್ಮಿಯ ಆರಾಧನೆಯಿಂದ ಪ್ರಸನ್ನಗೊಂಡ ದೈವ ಆಕೆಯ ನಿರ್ಮಲ ಮನಸ್ಸಿನ ಶ್ರೇಷ್ಠ ಅರ್ಚನೆಯನ್ನು ಸ್ವೀಕಾರ ಮಾಡಿ ತನ್ನ ಗಂಧಪ್ರಸಾದದಿಂದ ಔಷಧ ಸಿದ್ಧಿಯನ್ನು ಉಂಟುಮಾಡಿ ಕಾಯಿಲೆ ಗುಣಮುಖ ಆಗುವಂತೆ ಮಾಡಿತಂತೆ. ಆ ಕರ್ಮಿಗೆ ದರ್ಶನ ನೀಡಿದ ದೈವ ಕಗ್ಗಲ್ಲ ಕೋಟೆಯಲ್ಲಿ ಶ್ರೀ ವೈದ್ಯನಾಥ ಎನ್ನುವಂತಹ ನಾಮಾಂಕಿತದಲ್ಲಿ ನೆಲೆ ನಿಂತು ತನ್ನ ಕಾರಣಿಕವನ್ನು ಮೆರೆಯತೊಡಗಿತು.

ಕರಂಬಿ ಎನ್ನುವಂತಹ ಶಿವಭಕ್ತೆಯ ಆರಾಧನಾ ಸ್ಥಾನವೇ ಇದೀಗ ಕರಂಬಿಸ್ಥಾನ ಎಂಬಂಥ ಹೆಸರಿನಿಂದ ಕಂಗೊಳಿಸ್ತಾ ಇರುವಂಥದ್ದು. ಇನ್ನು ಈ ದೈವದ ಬಗ್ಗೆ ನಾವು ಹೇಳುದಿದ್ರೆ, ಸಮುದ್ರ ಮಥನದಿಂದ ಹೊರಹೊಮ್ಮಿದಂತಹ ಹಾಲಾಹಲವನ್ನೇ ಸೇವಿಸಿ ಜಗತ್ತನ್ನು ಉಳಿಸಿದ ನೀಲಕಂಠನೇ ಶ್ರೀ ವೈದ್ಯನಾಥ ಸ್ವಾಮಿಯಾಗಿ

ಆವಿರ್ಭವಿಸಿದ್ದಾನೆ ಅಂತ ನಮ್ಮ ನಂಬಿಕೆ. ಅದರಿಂದ ಆ ವೈದ್ಯನಾಥ ಸ್ವಾಮಿಯ ಒಂದು ಪ್ರಭಾವದಿಂದ ಇಲ್ಲಿರುವಂತಹ ಸಸ್ಯ ಸಂಪತ್ತಿನಲ್ಲಿ ಔಷಧೀಯ ಗುಣಗಳು ಇದ್ದಾವೆ ಅಂತ ಊರವರ ನಂಬಿಕೆ. ಮುಕ್ಕಣ್ಣನಾದಂತಹ ಶಿವನ ಹಣ್ಣೆಗಣ್ಣಿನಿಂದ ಹುಟ್ಟಿರುವುದರಿಂದ ಈ ವೈದ್ಯನಾಥನನ್ನು ಮುಂಡಿತ್ತಾಯ, ಮುಂಡದಾಯ ಅಂತ ಕೂಡ ಕರೀತಾರೆ. ಇಲ್ಲಿ ವಿಷಬಾಧಿತರಿಗೆ ಅಮೃತ ರಕ್ಷೆ ಸಿಗ್ತದೆ ಎನ್ನುವಂಥ ನಂಬಿಕೆ ಇದೆ. ಇನ್ನು ನಾಥಪಂಥಕ್ಕೆ ಸೇರಿದಂತಹ ಜೋಗಿ ಪುರುಷರ ಜೊತೆಯಲ್ಲಿ ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದು ನೆಲೆಯೂರಿದಂತಹ ಶಿವಶಕ್ತಿ, ಹಾಗೆ ದೈವ ಆಗಿರತಕ್ಕಂಥದ್ದು ಈ ವೈದ್ಯನಾಥ ಸ್ವಾಮಿ. ಇವರಿಗೆ ಕಾಶಿಯಲ್ಲಿ ಕಾಲಭೈರವ, ಹಾಗೆ ತುಳುನಾಡಿನಲ್ಲಿ ಮುಂಡಿತ್ತಾಯ ಎನ್ನುವಂಥ ಹೆಸರು ಕೂಡ ಇದೆ. ಈ ಶಿವಶಕ್ತಿಗಳನ್ನು ದೈವಾರಾಧನೆಯ ಪದ್ಧತಿಯಲ್ಲಿ ಆರಾಧಿಸುವುದು ಈ ತುಳುನಾಡಿನ ಒಂದು ವೈಶಿಷ್ಟ್ಯ. ಇನ್ನು ಇಲ್ಲಿಯ ಕಾರಣಿಕವನ್ನು ನಾವು ಹೇಳುವುದಿದ್ರೆ, ಇಕ್ಕೇರಿ ಅರಸರ ಒಂದು ದಂಡು ಇಲ್ಲಿಗೆ ಬಂದಾಗ ಇಲ್ಲಿರುವಂಥವರೆಲ್ಲ ಭಯಭೀತರಾಗಿ ಈ ದೇವರನ್ನು, ದೈವವನ್ನು ಪ್ರಾರ್ಥನೆ ಮಾಡಿದ್ರಂತೆ. ಆಗ ಆ ಸ್ವಾಮಿ ದೈವ ಉಮಣಬೈದ ಎನ್ನುವನಲ್ಲಿ ಆವೇಶಕ್ಕೆ ಬಂದು ಜೋಗದ ನುಡಿ ಕೊಡ್ತದೆ.

0: ಪ್ರಪಂಚದಲ್ಲಿ ಪ್ರಳಯಾಂತಕನಂತೆ ಮೂರು ಸುತ್ತು ಹಾರಾಡಿದ ಒಂದು ಸಂದರ್ಭ ಅಲ್ಲಿ ಆಗ್ತದೆ. ಸತ್ಯದ ಮಹಿಮೆಯಿಂದ ಶತ್ರು ಸೈನಿಕರ ಕಣ್ಣು ಮಂಜಾಗಿ ಹೋಗ್ತದೆ. ಕಣ್ಣು ಮಂಜಾದ ಕೂಡಲೇ ಅವರೆಲ್ಲ ಶತ್ರುಗಳಂತೆ ಹೊಡೆದಾಡಿಕೊಂಡು ನಾಶ ಹೊಂತಾರೆ. ಗ್ರಾಮದ ಪರವಾಗಿದ್ದಂಥ ಯೋಧರಿಗೆ ಸ್ವಲ್ಪ ಕೂಡ ಘಾಸಿ ಆಗದೆ ದೈವದ ರಕ್ಷಣೆ ಸಿಗ್ತದೆ. ದೈವ ನೀಡಿದ ಅಭಯ ಫಲಿಸ್ತದೆ. ಆ ದೈವ ಮಹಿಮೆಯಿಂದ ಊರಿಗೆ ಗ್ರಾಮಕ್ಕೆ ಒಳ್ಳೆಯದಾಗ್ತದೆ. ಹೀಗಾಗಿ ಊರನ್ನೇ ಕಾಪಾಡಿದಂಥ ದೈವವನ್ನು ಬಹಳ ಕೃತಜ್ಞತಾ ಭಾವದಿಂದ ವಂದಿಸುವ ಸಲುವಾಗಿ ತಲೆಯೊಂದಕ್ಕೆ ನಾಲ್ಕಾಣೆಯ ಹಾಗೆ ಕಾಣಿಕೆ ಅರ್ಪಿಸಿ ಕುಡುಪುವಿನ ಶಿಲ್ಪಿ ಸಂಕಯ್ಯಾಚಾರಿ ಎಂಬವರಿಂದ ದೈವಕ್ಕೆ ಗಡಿ ಕೂಡ ಆಗ್ತದೆ. ಶ್ರೀ ವೈದ್ಯನಾಥ ದೈವವೂ ಹೌದು, ದೇವರೂ ಹೌದು. ವೈದ್ಯನಾಥ ಸ್ವಾಮಿ ಮರೋಳಿ ಶ್ರೀ ಸೂರ್ಯನಾರಾಯಣ ದೇವರಿಗೆ ರಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇರುವುದು ಪುರಾತನ ಐತಿಹ್ಯಗಳಿಂದ ತಿಳಿದು ಬರ್ತದೆ. ಅನೇಕ ಕಾರ್ಯಕ್ರಮಗಳು ವರ್ಷಂ ಪ್ರತಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಬಹುಶಃ ತುಳುನಾಡಿನ ಪ್ರಸಿದ್ಧವಾದಂಥ ಒಂದು ದೈವದ ಕಾರಣಿಕ ಕ್ಷೇತ್ರವನ್ನು ನಾವು ದರ್ಶನ ಮಾಡಿದ ಹಾಗಾಗಿದೆ. ಊರುಕೇರಿ ಕಾರ್ಯಕ್ರಮದಲ್ಲಿ ಬಹುಶಃ ಇದೊಂದು ವಿಶೇಷವಾದಂಥ ಅವಕಾಶ ಕೂಡ ನಮಗೆ ಅಂತ ತಿಳಿಬಹುದು.
1: ಸ್ವಾಮಿ ವೈದ್ಯನಾಥ
2: ಇಲ್ಲಿನ ಪ್ರಾಂಗಣದ ಒಳಭಾಗಕ್ಕೆ ಬಂದಿದ್ದೇವೆ. ಇಲ್ಲಿನ ಆಡಳಿತ ಮುಕ್ತೇಸರು ನಮ್ಮ ಜೊತಿದ್ದಾರೆ, ಹಾಗೆಯೇ ಇಲ್ಲಿನ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ನಾಗೇಂದ್ರ ಕುಮಾರ್ ಅವರು ನಮ್ಮ ಜೊತಿದ್ದಾರೆ. ಅವರು ಈ ಸ್ಥಳ ಪುರಾಣವನ್ನು ನಮಗೆ ಹೇಳ್ತಾರೆ ಈ ಕರ್ಮಿಸ್ಥಾನದ ಬಗ್ಗೆ.
3: ಜಪ್ಪಿನಮಗೂರು ಪ್ರದೇಶದಲ್ಲಿ ಕರ್ಮಿಸ್ಥಾನ ಶ್ರೀ ವೈದ್ಯನಾಥ ದೇವಸ್ಥಾನ ಅತಿ ಪುರಾತನವಾದ ದೇವಸ್ಥಾನ. ನಮ್ಮೊಂದು ಜಪ್ಪಿನಮಗೂರು ಊರಿಗೆ ಆರಾಧ್ಯ ದೈವವಾದು ದೇವರೂ ಆದಂಥ ವೈದ್ಯನಾಥ ಧೂಮಾವತಿ ಬಂಟ ಕಾಂತಿರುದ್ಯಮಾದಿ ಹಾಗೂ ಇನ್ನಿತರ ಪರಿವಾರ ದೈವಗಳ ಕ್ಷೇತ್ರವಾಗಿದೆ. ಇಂದು ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಬಹಳ ಪುರಾಣ ಉಂಟು ಈ ಕ್ಷೇತ್ರಕ್ಕೆ. ಈ ಒಂದು ಕ್ಷೇತ್ರದಲ್ಲಿ ಆಡಳಿತ ಮುಕ್ತೇಶ್ವರರಾಗಿ ಸುಮಾರು 40 ವರ್ಷಗಳ ಕಾಲ ಕೀರ್ತಿಶೇಷ ಜಯಗಂಗಾಧರ ಶೆಟ್ಟಿಯವರು ಆಡಳಿತವನ್ನು ಮಾಡಿಕೊಂಡು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಅವಿರತವಾಗಿ ಶ್ರಮಿಸಿದಂಥ ವ್ಯಕ್ತಿ. ಅದೇ ರೀತಿ ಕಳೆದ 2008 ಈ ಒಂದು ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶವು ಕೂಡ ನಡೆದಿತ್ತು. ಈಗಿನ ಆಡಳಿತ ಮುಕ್ತೇಶ್ವರರು ಆಗಿರುವಂಥ ಸುಮಾರು 3 ವರ್ಷಗಳಿಂದ ಕೀರ್ತಿಶೇಷ ಜಯಂಗಾಧರ ಶೆಟ್ಟಿಯವರ ಸುಪುತ್ರರಾದಂಥ ಶ್ರೀಜಿ ಅನಿಲ್ ಶೆಟ್ಟಿ ಮಣಕುತೋಟಗುತ್ತ ಅವರು ಆಡಳಿತ ಮುಕ್ತೇಶ್ವರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷ ಸ್ಥಾನದಲ್ಲಿ ನಾವು ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಸಾನ್ನಿಧ್ಯ ಕಲಶಾಭಿಷೇಕವು ನಡಲಿಕ್ಕಿದೆ. ಕರ್ಮಿ ಎಂಬ ಮಹಿಳೆಗೆ ಉಳಿದ ಪ್ರಯತ್ನವಾಗಿ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಅನಾರೋಗ್ಯ ಪರಿಸರದ ವ್ಯಕ್ತಿಗಳಿಗೆ ಬಂದರೆ ಈ ಒಂದು ಕ್ಷೇತ್ರದಲ್ಲಿ ಒಂದು ಕಲ್ಲುಂಟು. ಆ ಕಲ್ಲಿನಲ್ಲಿ ಕ್ಷೇತ್ರದ ದೈವದ ಪಾತ್ರಿಯವರು ಅದಕ್ಕೆ ಗಂಧ ಪ್ರಸಾದವನ್ನು ಕೊಟ್ಟರೆ ಅದು ಯಾವುದೇ ಒಂದು ರೋಗ ಪೀಡಿತ ಅನಾರೋಗ್ಯದಿಂದ ಇರುವಂತಹ ಅದೇ ರೀತಿ ನಾಗರಹಾವು ಇನ್ನಿತರ ಹಾವು ಏನಾದರೂ ಕಚ್ಚಿದರೆ ಕೂಡ ಆ ಒಂದು ಪ್ರಸಾದದ ಮುಖೇನ ಆರೋಗ್ಯವಂತರಾಗಿದೆ. ಎಷ್ಟೋ ಸಲ ನಾವು ಹಿರಿಯರು ಹೇಳಿದ ಮಾತು ಭಾಳ ಸತ್ಯ. ಅದೇ ರೀತಿ ಇಲ್ಲಿ ವಲಸರಿ ಗದ್ದೆ ಉಂಟು. ವಲಸರಿ ಗದ್ದೆಯಲ್ಲಿ ದೈವ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಕಾಲಾವಧಿ ವಿಷು ಉತ್ಸವಕ್ಕೆ ಪ್ರಪ್ರಥಮ ದಿನ ವೈದ್ಯನಾಥ ದೇವಸ್ಥಾನ ದೈವದ ನೇಮ, ಎರಡನೇ ದಿನ ಧೂಮಾವತಿ ಬಂಟದ ನೇಮ, ಮೂರನೇ ದಿನ ವೈದ್ಯನಾಥ ದೈವದ ವಲಸರಿ. ಮುಂಜಾನೆ 5 ಗಂಟೆಗೆ ವಲಸರಿ ಹೊರಟು ಅಲ್ಲಿ ವಲಸರಿ ಗದ್ದೆಯಲ್ಲಿ ಭಾಳ ಒಂದು ಕ್ಷೇತ್ರದ ಮಹಿಮೆ ಅಂತ ಕಾಣ್ಬೋದು.
0: ಶ್ರೋತೃಗಳೇ, ನಮ್ಮ ತಿರುಗಾಟ ಈ ಬಾರಿ ಒಂದು ಧನ್ಯತೆಯ ತಿರುಗಾಟ ಅಂತ ನನಗಾದರೂ ಅನ್ನಿಸ್ತದೆ. ನನ್ನ ಜೊತೆ ಅರ್ಜಿ ಅಭಿಷೇಕ್ ಕೂಡ ಇದ್ದಾರೆ. ಈ ಪ್ರದೇಶದ ಬೇರೆ ಬೇರೆ ಭಾಗಗಳ ಪರಿಚಯವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಾವು ನೋಡಿದ್ದು ಕಡಿಮೆ, ಬಿಟ್ಟದ್ದು ಹೆಚ್ಚು ಅಂತ ಇರಬಹುದು. ಹಾಗಂತ ಪ್ರಮುಖವಾದ ಸ್ಥಳಗಳ ಪರಿಚಯ ಮಾಡಿಕೊಂಡಿದ್ದೇವೆ ಎನ್ನುವ ಒಂದು ಭಾವನೆ ನಮ್ಮಲ್ಲಿದೆ. ಇನ್ನು ಹೆಚ್ಚು ಮುಂದುವರಿಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇನಿದ್ರೂ ಕೂಡ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಸರಿ, ನಮ್ಮ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸೋಣ. ಊರುಕೇರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಅರ್ಪಿಸಬೇಕು. ಮುಂದಿನ ಊರುಕೇರಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ.
4: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಕೇರಿ.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
6: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
5: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನನಗೆ ಈ ಬಶೀರ್ ಬಗ್ಗೆ ತುಂಬ ಚಿಂತೆ ಉಂಟು. ಈ ಘಟನೆಗಳನ್ನು ನೋಡಿದರೆ ಅವರ ಜೀವನಕ್ಕೆ ತುಂಬ ಸಕಾರಾತ್ಮಕ ನಿರ್ದೇಶನವನ್ನು ಕೊಟ್ಟಂಥ ಈ ಘಟನೆಗಳಿವು. ಪಾಸಿಟಿವ್ ಡೈರೆಕ್ಷನ್ ಟು ಲೈಫ್ ಅಂತ ಹೇಳ್ತೇನೆ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಸಾಮಾನ್ಯ ಮನುಷ್ಯರ ಮನಸ್ಸು ಹೇಗಿರ್ತದೆ ಅಂದರೆ, ಒಂದು ಅಪಮಾನ ಆದರೆ ಮನಸ್ಸು ಕುಗ್ಗಿ ಹೋಗ್ತದೆ, ಕಾರ್ಯದಿಂದ ಹಿಂದೆ ಹೋಗ್ತದೆ ಮನಸ್ಸು, ಕಾರ್ಯ ಮಾಡಬೇಕು ಅನಿಸಲ್ಲ, ಕುಗ್ಗಿ ಹೋಗಿ ಕೆಲಸ ಮಾಡಬಾರದು ಅನಿಸುತ್ತೆ. ಆದರೆ ಸಾಮಾನ್ಯವಾಗಿ ಹಾಗಾದಾಗ ಕೆಲವರು ಹಿಂದೆ ಹೋಗ್ಬಿಡ್ತಾರೆ, ಕೆಲಸ ಬೇಡಪ್ಪ ನನಗೆ, ಬಿಟ್ಬಿಡಿ ಏನಾರು ಮಾಡ್ಕೊಂಡು ಹೋಗ್ಲಿ, ನನಗೆ ಉಸಾಬರಿ ಬೇಡ ಅಂತ ಬರೋದಂತೂ. ಆದರೆ ಇಲ್ಲಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಹೇಗೆ ಪಾಸಿಟಿವ್ ಆಯಿತು ಅಂತ, ಇದು ನಾವು ಗಾಂಧಿ ಜೀವನದಲ್ಲಿ ನೋಡಬೇಕಾದಂಥ ಭಾಳ ದೊಡ್ಡ ವಿಷಯ ಅನಿಸುತ್ತೆ. ಸಾಮಾನ್ಯವಾಗಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆದರೆ ನಾವು ತುಂಬ ಕುಗ್ಗಿ ಹೋಗ್ಬಿಡ್ತೇವೆ, ಆದರೆ ನೆಗೆಟಿವ್ ಇನ್ಫ್ಲೂಯೆನ್ಸನ್ನು ಹೇಗೆ ಪಾಸಿಟಿವ್ ಮಾಡಿಕೊಂಡ್ರು ಗಾಂಧಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ನಾನು ಕೆಲವೊಂದು ಪಾಯಿಂಟ್ ಹಾಕೊಂಡ್ಬಂದಿದ್ದೆ, ಏನು ಕಾರಣ ಇದ್ದಿರಬೇಕಿದು ಅಂತ. ಈ 24 ವರ್ಷದ ಅಯಶಸ್ವಿ ಬ್ಯಾರಿಸ್ಟರ್ ತನ್ನನ್ನ ವರ್ಣಭೇದದ ಗೋಲಿಯತ್ತನನ್ನು ಸೋಲಿಸಲು ಬಂದ ಡೇವಿಡ್ ಅಂತ ತಿಳ್ಕೊಂಡಿದ್ದು ಅವತ್ತಿಂದ ಅಂತ. ತಮಗೆಲ್ಲ ಡೇವಿಡ್ ಅಂಡ್ ಗೋಲಿಯತ್ ಕತೆ ಗೊತ್ತು. ಗೋಲಿಯತ್ ಅಂದ್ರೆ ದೊಡ್ಡ ರಾಕ್ಷಸ, ದೊಡ್ಡ ಮನುಷ್ಯ, ಅವನು ಭಾರಿ ಪರಪೀಡಕ, ತೊಂದರೆ ಕೊಡೋನು. ಡೇವಿಡ್ ಸಣ್ಣ ಹುಡುಗ, ಅವನು ಯಾರಿಗೂ ಸೋಲಿಸೋಕ್ಕಾಗಲಿಲ್ಲ ಗೋಲಿಯತ್ತನ್ನ. ಡೇವಿಡ್ದಿಂದ ನಾನು ಸೋಲಿಸ್ತೀನಿ ಅವನ್ನ ಅಂದಂತೆ. ಅವಳು, ನೀನು ಹೆಂಗೆ ಸೋಲಿಸ್ತೀಯಪ್ಪ, ಭಾಳ ದೊಡ್ಡವನು, ಅವನು ಅವನು ಹೊಡೆಯೋ ಸಾಧ್ಯ ಇಲ್ಲ ನೀನು ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅವನು ಎಷ್ಟು ದೊಡ್ಡವನು ಅಂದರೆ ನಾನು ಹೊಡೆದನ್ನು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅವನು ಅಂತ. ನೋಡೋ ರೀತಿ ಹೇಗಿದೆ ನೋಡಿ, ಸಣ್ಣ ಗುರಿ ಇದ್ರೆ ಅದು ಕಲ್ಲು ಹೊಡಿಬೇಕಾದ್ರೆ ತುಂಬ ಪರಿಶ್ರಮ ಬೇಕು, ತುಂಬ ದೊಡ್ಡ ಗುರಿ ಇದ್ರೆ ತಪ್ಪೋದೇ ಇಲ್ಲ, ಹೊಡೆದದ್ದೆಲ್ಲ ಬಡಿತದೆ. ಅಂದ್ರೆ ತಾವು ಎಷ್ಟು ದೊಡ್ಡವನು ಅಂದ್ರೆ ನಾ ಹೊಡೆದದ್ದೆಲ್ಲ ಹೊಡೆದೇ ಹೊಡಿತದೆ ಅವನಿಗೆ ಅಂತ ಹೇಳಿ, ಅವನು ಡೇವಿಡ್ ಹೊಡೆದು ಕಡೆ ಗೋಲಿಯತ್ತನ್ನು ಸೋಲಿಸ್ದ ಅಂತ ಒಂದು ಕತೆ ಬರುತ್ತೆ ನಮ್ಮದು, ಡೇವಿಡ್ ಅಂಡ್ ಗೋಲಿಯತ್ ಅಂತ. ಇಲ್ಲಿ ಈ 24 ವರ್ಷದ ಯಶಸ್ವಿ ಬ್ಯಾರಿಸ್ಟರ್ ತನ್ನನ್ನು ಡೇವಿಡ್ ಅಂತ ತಗೊಂಡು ಈ ವರ್ಣಭೇದ ನೀತಿ ಅಂತ ಒಂದು ದೊಡ್ಡ ಗೋಲಿಯತ್ತನ್ನು ಸೋಲಿಸೋಕೆ ಹೊರಡಬೇಕು ನಿರ್ಧಾರ ಮಾಡಿದ್ರಲ್ಲ, ಅದು ಅಲ್ಲಿಂದ. ಇದು ಹೇಗಾಯಿತು, ಇದಾದದ್ದು ಹೇಗೆ ಅಂತ, ಯಾವ ಶಕ್ತಿ ಅವರನ್ನ ಈ ಮೆರಿಟ್ಸ್ಬರ್ಗ್ ಪ್ಲಾಟ್ಫಾರ್ಮ್ನಿಂದ ವಿಶ್ವಖ್ಯಾತಿ ಕರ್ಕೊಂಡು ಹೋಯ್ತು?

ಸಾಧ್ಯ ಇಲ್ಲ. ಆದ್ರಿಂದ ವಾಪಸ್ ಹೋದ್ರದ್ದು ಸಮೃದ್ಧ ಜೀವನ ಮಾಡ್ತೀನಿ ಅಂತ ನಂಬಿಕೆ ಇಲ್ಲ, ಆದ್ರಿಂದ ಬೇರೆ ಆಪ್ಷನ್ ಇಲ್ಲ, ಇಲ್ಲೇ ಇದ್ಕೊಂಡಾದ್ರೂ ಜೀವನ ಮಾಡೋಣ ಅಂತ ಹಾಗೆ ಮಾಡಿದ್ರ? ಯಾವ ಕಾರಣಕ್ಕೋಸ್ಕರ ತೀರ್ಮಾನ ಮಾಡಿದ್ರು ಅಂತ? ಅಥವಾ ಆ ಕ್ಷಣದೊಳಗೆ ಅನಿಸಿರ್ಬೇಕು ಅವರಿಗೆ, ನಾನು ಒಳಗೆ ಬೇಕಾದ ಶಕ್ತಿ ಇದೆ, ಸಮಾಜ ಕಾರ್ಯಕ್ಕೆ ತೊಡಸ್ಕೊಂಡಾಗ ಶಕ್ತಿ ಹೊರಗೆ ಬರ್ತದೆ ಅಂತ ಅನಿಸ್ತಾ ಅವರಿಗೆ. ಏನ್ ಕಾರಣ ಇರಬಹುದು? ಅದನ್ನ ಬರ್ತಿದ್ದೆ, ಇದು ದೈವವೋ ವಿಧಿಯೋ ಅಥವಾ ಒಂದು ಅವರ್ಣನೀಯವಾದಂತಹ ಘಟನೆಯೋ ಆಕಸ್ಮಿಕ ಘಟನೆಯೋ ಇದು ಅಂತ. ಬಹುಶಃ ಉತ್ತರ ಅಂದ್ರೆ

ಇವೆಲ್ಲ. ಇದಲ್ಲದೆ ಸ್ವಾಭಿಮಾನ ಮತ್ತು ಅಪಮಾನದ ತೀವ್ರತೆ ನಾವು ನೋಡಿದ್ದೇವೆ. ಅಪಮಾನ ತೀವ್ರ ಆದಾಗ ಮನುಷ್ಯ ಎಷ್ಟು ರೊಚ್ಚಿಗೇಳ್ತಾನೆ ಅಂತ ನನಗೊಂದ್ಸಲ ಆದದ್ದುಂಟು. ನಾನು ದೆಹಲಿ ಏರ್ಪೋರ್ಟ್ಗೆ ಹೋದಾಗ ಆಗ ಈ ಖಲಿಸ್ತಾನ್ ಚಳವಳಿ ತುಂಬ ಜಾಸ್ತಿ ಆಗ್ತಾ ಇತ್ತು. ನಮ್ಗೆ ಗೊತ್ತಿರಬೇಕು ನಮ್ಮ ಪಂಜಾಬ್ದಲ್ಲಿ ತುಂಬ ಹಾವಳಿ ತೊಂದರೆ ಆಗ್ತಾ ಇತ್ತು. ಟೆರರಿಸ್ಟ್ ಆಕ್ಟಿವಿಟಿ ತುಂಬ ಜಾಸ್ತಿ ಇತ್ತು. ಭಿಂದ್ರನ್ ವಾಲೆ ಪೀಕಲ್ಲಿ ಇದ್ದಂಥ ಸಮಯ ಅದು. ಆಗ ಏರ್ಪೋರ್ಟಲ್ಲಿ ಎಷ್ಟು ನನಗೆ ಮಾನಸಿಕ ಹಿಂಸೆ ಆಯಿತು ನೋಡಿ ಅಂತಂದರೆ, ನಮಗೆಲ್ಲ ಸಾಮಾನ್ಯ ಬಿಟ್ಬಿಡೋರು ಏರ್ಪೋರ್ಟಲ್ಲಿ, ಹಿಂಗೆ ಹೋಗಿ ಸುಮ್ಮನೆ ಚೆಕ್ ಮಾಡಿಬಿಟ್ಬಿಡೋರು. ಒಬ್ಬ ಯಾರಾದರೂ ಸರ್ದಾರ್ಜಿ ಬಂದರೆ ಅವ್ನು ಪೂರ್ತಿ ಬ್ಯಾಗೆಲ್ಲ ಚೆಕ್ ಮಾಡಬೇಕು. ಅಷ್ಟು ಪರೀಕ್ಷೆ ಮಾಡೋರು ಅದೆಲ್ಲ ಅಷ್ಟು ಮಾಡ್ತಾ ಇದ್ರಲ್ಲ. ಇಲ್ಲಿ ಒಬ್ಬ ಮುದುಕರು ಬಂದರು ವೀಲ್ ಚೇರ್ ಮೇಲೆ, ಮುದುಕರು. ಮೊದಲೇ 78 ವರ್ಷ ಇರಬೇಕು, ಕಾಲಿಲ್ಲ, ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಮುದುಕರು ನಿಲ್ಲಿಸಿಬಿಟ್ಟು ವೀಲ್ ಚೇರಿಂದ ಕೆಳಗೆ ಕೂಡಿಸಿ ಚೆಕ್ ಮಾಡಿದಾಗ ಅವರೊಂದು ನಾನು ಏನು ಪಾಪ ಮಾಡಿದ್ದೇನಪ್ಪ ಅಂತ ಕೇಳಿದ್ರು ಅವರು. 78 ವರ್ಷ ನಾನು ಆತ್ಮಗೌರವ ಬದುಕಿದಂಥ ಮನುಷ್ಯ ನಾನು, ಅದೇನು ಗೊತ್ತಿಲ್ಲ, ನಮ್ಗೆ ಇನ್ಸ್ಟ್ರಕ್ಷನ್ ಇರೋದು ಎಲ್ಲ ಸಿಕ್ಸ್ ಅನ್ನ ಚೆಕ್ ಮಾಡಬೇಕು ಅಂತಿದೆ ಅಂತ ಹೇಳಿ. ಆ ಮುದುಕರು ಎಷ್ಟು ನೊಂದ್ಕೊಂಡು ಹೇಳಿದ್ರು ಗೊತ್ತಾ, ನಾವು ತ್ಯಾಗ ಮಾಡಿದ 1% ನೀನು ಮಾಡಲಿಲ್ಲಲ್ಲೋ, ನಾನು ಪರೀಕ್ಷೆ ಮಾಡಕ್ ಬರ್ತೇನೆ ನೀನು ಅಂದು. ಅವನು ಎಷ್ಟು ಕೋಪ ಬಂತು ಅಂದ್ರೆ, ಮುದುಕನ ಕೆಳಗೆ ಕೂಡಿಸಿದ್ದಾರೆ ಅವ್ರನ್ನ, ಮತ್ತೆ ಎತ್ತಿ ಕೂಡಿಸ್ಬೇಕಲ್ಲ ಮೇಲೆ ವೀಲ್ ಚೇರ್ ಮೇಲೆ, ಯಾರು ಸಹಾಯ ಮಾಡಕ್ ಬರಲಿಲ್ಲ, ನಾನೊ ಬೋದೆ ಇನ್ನೊಬ್ರು ಯಾರೋ ಇದ್ರು. ಆ ಮುದುಕನಿಗೆ ಎಷ್ಟು ಕೋಪ ಬಂದ್ ಗೊತ್ತಾ, ಅವನು ಸೆಕ್ಯೂರಿಟಿ ಇದ್ನಲ್ಲ, ಇವನು ಚೆಕ್ ಮಾಡ್ತಾ ಇದ್ನಲ್ಲ, ಅವನು ಶರ್ಟ್ ಹಿಡಿದು ಹಿಂಗೆ ಎಳಿದ್ರು. 80 ವರ್ಷದ ಮುದುಕರು ಶರ್ಟ್ ಎಳೆದ್ರೆ ಶರ್ಟ್ ಹರ್ಕೊಂಡ್ ಬಂತ ಒಂದು. ಅವನು ಸಿಟ್ಟು ಬಂದು ನಿಜ ಅಂದ್ರೆ ಎಷ್ಟು ಕೋಪ ಬಂದಿರಬೇಕು ಅಂತ ಅಂದ್ರೆ, ಅಪಮಾನದ ತೀವ್ರತೆ ಆದಾಗ ದೈಹಿಕ ರೊಚ್ಚ ಎಷ್ಟು ಬಂದ್ಬಿಡ್ತದೆ ಅಂತ. ಆ ರೊಚ್ಚನ್ ಕಂಡದ್ದು ಇವ್ರಿಗೆ ಆಗಿರ್ಬೇಕಲ್ಲ, ಹಾಗೆ ಬ್ಯಾರಿಸ್ಟರ್ ಅಂತ ಅಹಂಕಾರದಿಂದ ಹೋಗಿದ್ದಾರೆ, ಎಳೆದು ರಸ್ತೆ ಮೇಲೆ ಹಾಕ್ಬಿಟ್ರೆ ಏನಾಗಿರ್ಬೇಕು, ಹೊಡೆಸ್ಕೊಳ್ಳೋದಿದೆಯಲ್ಲ ಕೈಯಿಂದ, ಆ ಯಾರೋ ಜಡ್ಕ ಓಡಿಸೋನ್ ಕಡೆಯಿಂದ.

0: रेडियो सारंग 107.8 FM।
1: ವಿಶೇಷವಾಗಿ ನೋಡಬೇಕಾದ್ದು ಅಂದರೆ ಇದು ಟ್ರಾನ್ಸಿಷನ್ ಪಾಯಿಂಟ್ ಅಂತ ಕರೀತೇನೆ ಗಾಂಧೀಜಿ ಜೀವನದಲ್ಲಿ. ಒಂದು ಗೆರೆ ಹಾಕ್ಬೋದು ನೀವು, ಅಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅದು. ಅಲ್ಲಿಂದ ಆ ದಿವಸದಿಂದ ಅವರ ಜೀವನದಲ್ಲಿ ಎಂದೂ ಕೂಡ ನಿಷ್ಕ್ರಿಯತೆ ಒಂದು ಎಳೆ ಕಂಡು ಬರಲಿಲ್ಲ ಅಂತ. ನಿಷ್ಕ್ರಿಯತೆ, ಡಿಫಿಡೆನ್ಸು, ವೀಕ್ನೆಸ್ಸು ಒಂದು ಕಾಣಿಸ್ತಿಲ್ಲ ಮುಂದೆ. ಎಂದು ನುಗ್ಗಿ ಹೋಗ್ತಾರೆ, ಜನಾನ ಸೇಕರಿಸ್ತಾರೆ, ಮಾತಾಡ್ತಾರೆ, ಎಲ್ಲ ಬೆಳ್ಕೊಂಬಂತಲ್ಲ, ಒಂದು ಘಟನೆ ಮನುಷ್ಯನ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತರ್ತದೆ ಅಂತ ಆಗ್ಬಿಟ್ಟು ಹೇಳ್ತಾರೆ. ನಿಷ್ಕ್ರಿಯತೆ ಎಳೆ ಕಾಣಿಸ್ತಿಲ್ಲ, ಅವರ ವಿರೋಧ ಯಾವಾಗಲೂ ಕ್ರಿಯಾತ್ಮಕವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಕೇವಲ ಒಂದು ವರ್ಷ ಗುತ್ತಿಗೆ ಆಧಾರದ ಮೇಲೆ ಹೋದಂತ ಗಾಂಧಿ ಅಲ್ಲಿ ಸುಮಾರು 21 ವರ್ಷ ಕಾಲ ಇದ್ರು. 21 ವರ್ಷ ಇರೋದಷ್ಟೇ ಅಲ್ಲ, ಆ ಕಾಲದೊಳಗೆ ತನ್ನ ನೈತಿಕ ಬೌದ್ಧಿಕ ಮಟ್ಟವನ್ನು ಎಷ್ಟು ಹೆಚ್ಚಿಸಿಕೊಂಡ್ರು ಅಂತಂದ್ರೆ, ಒಂದು ಬೃಹತ್ ಜನಸಮೂಹಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂತ ಒಬ್ಬ ಶಿಲ್ಪಿಯಾದ್ರು. 21 ವರ್ಷದಲ್ಲಿ ಆ ನಿರ್ಮಾಣ ಆಯಿತು, ವ್ಯಕ್ತಿತ್ವ ನಿರ್ಮಾಣ ಆಯಿತು ಅಂತ. ಅದಕ್ಕೆ ನಾನು ಮೊದಲೇ ದಿವಸ ಹೇಳಿದಾಗ ಡಾಕ್ಟರ್ ನೆಲ್ಸನ್ ಮಂಡೇಲಾ ಡಾಕ್ಟರ್ ಕಲಾಂ ಅವ್ರಿಗೆ ಹೇಳಿದ್ದನ್ನು ಹೇಳಿದ್ದೆ. ಕಲಾಂ ಅವ್ರಿಗೆ ಕೇಳಿದ್ರಂತ, ಕಲಾಂ ಅವ್ರು ಕೇಳಿ, ನಿಮ್ಮ ಸ್ಫೂರ್ತಿ ಯಾರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಮಂಡೇಲಾ ಅವ್ರು ಕೇಳಿದಾಗ, ಅಫ್ಕೋರ್ಸ್ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಅಂತ

ಇಂಗ್ಲಿಷರಿಗಿಂತ ಇಂಗ್ಲಿಷರಾಗಿದ್ರು ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿದ್ದಾಗ. ದರ್ಬಾರ್ನಲ್ಲಿ ಮನೆ, ದೊಡ್ಡ ಮನೆ, ಆ ಮನೆ ನೋಡಿದ್ದೆ ನಾನು. ತಮಾಷೆ ಅನಿಸ್ತಿತ್ತು ಮನೆ ನೋಡಿದಾಗೆಲ್ಲ ನನಗೆ. ಆ ದೊಡ್ಡ ಮನೆಯಲ್ಲಿ ಸಾಕಷ್ಟು ಜನ ಇರೋರಂತೆ ಅವ್ರ ಮನೆಯಲ್ಲಿ. ದೊಡ್ಡ ಮನೆ ಇದ್ರು ಕೂಡ ಸ್ವಲ್ಪ ದಿವಸ ಆದ್ಮೇಲೆ ಗಾಂಧೀಜಿಗೆ ಅನ್ಸೋಕ್ ಶುರು ಆಯ್ತು, ಈ ಆಡಂಬರ ಜೀವನ ಚೆನ್ನಾಗಿಲ್ಲ, ಸರಳವಾಗಿರ್ಬೇಕು ಅಂತ ಹೇಳಿ ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೋಬೇಕು ಅಂತೆಲ್ಲ ಹಾಕಿದ್ರು. ಒಂದು ವಿಶೇಷ, ಅದು ಯಾಕೋ ನನಗೆ ಅರ್ಥ ಆಗಲಿಲ್ಲ. ಆ ಕಾರ್ಯಾಲಯ ಕೆಲಸ ಮಾಡ್ತಿದ್ರಲ್ಲ, ಸಾಕಷ್ಟು ಜನ ಹಿಂದೂ ಮತ್ತು ಕ್ರೈಸ್ತ ಗುಮಾಸ್ತರಿದ್ರು, ಬರ್ಕೊಳ್ಳೋದಕ್ಕೆಲ್ಲ ಗುಮಾಸ್ತರೆಲ್ಲ ಕೂತ್ಕೊಳ್ಳೋರು, ಅಲ್ಲೇ ಇರೋರಿಗೆ, ಮನೆಯಲ್ಲೇ ಇರೋರಂತೆ. ಅವರವರಿಗೆ ಅವ್ರು ಇರೋದಕ್ಕೆ ಅಂಥೇಳಿ ಮನೆ ಇದ್ದಾಗ ಅವ್ರ ಮೂತ್ರದ ಪಾತ್ರೆ ಇರೋದು ರೂಮಲ್ಲಿ. ಆ ಟಾಯ್ಲೆಟ್ ಯಾಕೆ ಮಾಡ್ತಿರ್ಲಿಲ್ಲೋ ಗೊತ್ತಾಗಲಿಲ್ಲ ನನಗೆ. ಮೂತ್ರದ ಪಾತ್ರೆ ಇರೋದು, ಅದು ಅವರೇ ತೊಳ್ಕೋಬೇಕು, ಎಲ್ಲರೂ ತಮ್ಮ ತಮ್ಮ ಪಾತ್ರೆ ತಾವು ತೊಳ್ಕೋಬೇಕು ಅಂತ ಹದ್ದತಿ ಇತ್ತು. ಅವ್ರಿಗೆಲ್ಲ ಕಲಿಸಿದ್ರು ಹೀಗೆ ಮಾಡ್ಕೋಬೇಕು ಅಂತ ಮಾಡ್ತಿದ್ರು. ಕೆಲವರು ಮರೆತು ಬಿಡ್ತಿದ್ರಂತೆ, ಅದನ್ನೆಲ್ಲ ಕಸ್ತೂರ್ಬಾ ಮಾಡ್ತಾಯಿದ್ರು. ಇವ್ರು ಯಾರ್ಯಾರು ಬರ್ತು ಹೋದ್ರೆ ಅವ್ರ ಮೂತ್ರದ ಪಾತ್ರೆಗಳನ್ನು ತೊಳಿಬೇಕು ಅಂತ ಇತ್ತು. ಆದರೆ ಇನ್ನೊಂದು ಗಮನಿಸ್ಬೇಕು ಸ್ನೇಹಿತರೆ, ನಾನು ಹೇಳುದು ಇದು ಆದದ್ದು ಆ ಕಾಲಕ್ಕೆ, 18ನೇ ಶತಮಾನದ ಎಂಡ್ ಕೊನೆ ಭಾಗಕ್ಕೆ ಬಂದಾಗ ಆದಂಥದ್ದು, 1890 ಆ ಭಾಗಕ್ಕೆ ಬಂದಾಗ ಆದಂಥದ್ದು. ಆ ಕಾಲಕ್ಕೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಕಾನ್ಸರ್ವೇಟಿವ್ ಮೈಂಡ್ ನಮ್ದೆಲ್ಲನೂ. ಕಸ್ತೂರ್ಬಾ ಸಂಪ್ರದಾಯದಲ್ಲಿ ಬಂದಂಥ ಹೆಣ್ಮಗಳು, ಆಕೆಗೆ ಯಾರದೋ ಮೂತ್ರ ಪಾತ್ರೆ ತೊಳಿ ಅಂದರೆ ಏನು ಕಷ್ಟ ಆಗಿರ್ಬೇಕಲ್ಲ, ಆಕೆಗೆ ಕಷ್ಟ ಆಗಿರ್ಬೇಕು, ಆದರೂ ತೊಳಿತಾ ಇದ್ರಂತೆ. ಆದರೆ ಒಂದು ಘಟನೆ ಆಯಿತು ಅಂತ ಹೇಳ್ತಾರೆ. ಒಬ್ಬ ಹೊಸ ಹುಡುಗ ಬಂದ, ಅವನು ಕ್ರೈಸ್ತ ಗುಮಾಸ್ತ, ಆದರೆ ಅವನು ಪಂಚಮ ವರ್ಣದ ತಂದೆ ತಾಯಿಗಳಿಗೆ ಜನಿಸಿದ್ದವನು ಅಂತ. ಅಂದರೆ ಅವನು ಅನ್ಟಚಬಲ್, ಅಸ್ಪೃಶ್ಯನಾಗಿದ್ದವನು, ಅವನು ಕ್ರಿಸ್ತ ಧರ್ಮಕ್ಕೆ ಬಂದಿದ್ದಾನೆ, ಈಗ ಗುಮಾಸ್ತಾಗಿ ಬಂದ. ಅವನಿಗೆ ಗೊತ್ತಿಲ್ಲ ತನ್ನ ಕೆಲಸ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ತೊಳ್ಕೋಬೇಕು ಅಂತ ಗೊತ್ತಿಲ್ಲ, ಹಾಗೆ ಇಟ್ಟೋಗ್ಬಿಟ್ಟ. ಕಸ್ತೂರ್ಬಾ ಬೇಜಾರಾಯ್ತು ಆಕೆಗೆ. ದಯವಿಟ್ಟು ಗಮನಿಸ್ಬೇಕು, ಸಂಪ್ರದಾಯ ಸ್ಥಾನದಲ್ಲಿ ಬಂದಂಥ ಹೆಣ್ಮಗಳು, ಆಕೆ ಏನು ಮಾಡಿದ್ಲು ಅಂದರೆ ಮಾಡಲ್ಲ ಅನ್ನಲಿಲ್ಲ, ಆ ಪಾತ್ರೆ ತೊಗೊಂಡು ಅಟ್ಟ ಇಳಿದು ಬರ್ತಾ ಇದ್ದಾಳೆ. ಮೆಟ್ಲು ಇಳಿದು ಬರ್ತಾ ಇರಬೇಕಾದ್ರೆ ಆಕೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹೋಗ್ತಾ ಇದೆ, ಏನು ನನ್ನ ಕರ್ಮಪ್ಪ ಇದೆಲ್ಲ ಮಾಡಬೇಕಲ್ಲ ಅಂಥೇಳಿ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಅದನ್ನು ಕಂಡು ಗಾಂಧೀಗೆ ಭಾಳ ಸಿಟ್ಟು ಬಂದ್ಬಿಡುತ್ತಂತೆ, ಭಾರಿ ಸಿಟ್ಟು ಬಂತು. ಅದನ್ನು ತೊಳೆಯೋದಷ್ಟೇ ದೊಡ್ಡದಲ್ಲ ಗಾಂಧೀಜಿಗೆ, ಸಂತೋಷವಾಗಿ ತೊಳಿಬೇಕು ಅಂತೀವಿ ಹಠ, ತೊಳೆಯೋದಂತೂ ಕಂಪಲ್ಸರಿ, ಅದು ತೊಳೆದು ಸಂತೋಷವಾಗಿ ತೊಳಿಬೇಕು ಅಂತ ಹೇಳಿದ್ರಂತೆ. ಆಕೆ ಇದು ಏನು ಕರ್ಮ ನನಗಿದು, ಯಾಕೆ ಹಿಂಗೆ ಮಾಡಬೇಕು ನಾನು ಅಂತ ಕೇಳಂತೆ. ಅಂದ ತಕ್ಷಣ ಇವ್ರು ಏನು ಮಾಡಿದಾರೆ ಗೊತ್ತಾ, ಕೋಪ ಆಕೆ ರಟ್ಟೆ ಹಿಡಿದು ದರ ದರ ದರ ಎಳ್ಕೊಂಡು ಗೇಟ್ವರೆಗೆ ಬಂದು ಮನೆಯನ್ನು ತಳ್ಳಿಬಿಟ್ರು, ಹೊರಗೆ ಹೋಗು ನೀನು, ಎಲ್ಲಾದರೂ ಹೋಗ್ಬಿಡು ನೀನು ಅಂತ ತಳ್ಳಿಬಿಟ್ರು. ಆಕೆ ಎಲ್ಲಿ ಹೋಗಬೇಕು, ಆಕೆ ಏನು ಮಾಡಿದ್ಲು ಅಂದರೆ ಪಾತ್ರೆಯನ್ನು ಬಿಸಾಕ್ಬಿಟ್ಟು ಕೆಳಗಡೆ, ನಾಚಿಕೆ ಆಗಲ್ಲ ನಿಮಗೆ ಅಂದ್ಲು. ಒಬ್ಬ ಹೆಂಗಸಿನ ಕರ್ಕೊಂಬಂದು ಭಾರತದಿಂದ ಬೇರೆ ದೇಶದಲ್ಲಿ ಯಾವುದೋ ದೇಶದಲ್ಲಿ ಬಂದು ಹೊರಗೆ ಹೋಗೊಂದು, ಎಲ್ಲಿ ಹೋಗ್ಬೇಕು ನಾನು, ನಾಚಿಕೆ ಆಗಲ್ಲ ನಿಮಗೆ ಅಂದ್ಲಂತೆ. ಅಷ್ಟು ವಾಪಸ್ ಯಾವಾಗ ಕಸ್ತೂರ್ಬಾ ಅಂದರೂ ಗಾಂಧೀಜಿಗೆ ಚೌಟಿಯಿಂದ ಹೊಡೆದಂಗಾಯ್ತು. ಅವ್ರು ಹೇಳ್ತಾರೆ, ನನಗೆ ಬಹಳ ಕಷ್ಟ ಅನಿಸ್ತು ನನಗೆ ಅಂತ ಹೇಳ್ತಾರೆ. ಈ ಘಟನೆ ನನ್ನನ್ನು ಸಾಕಷ್ಟು ಪರಿವರ್ತಿಸಿತು ಅಂತ ಬರೀತಾರೆ. ಪರಿವರ್ತನೆ ಮಾಡ್ತೇನೆ ನನ್ನಲ್ಲಿ, ಯಾಕಂದರೆ ತುಂಬ ಸಿಟ್ಟು ಬರ್ತಿತ್ತು ಗಾಂಧೀಜಿಗೆ, ಮೊದಲು ಶೀಘ್ರ ಕೋಪ ಬರ್ತಿತ್ತಂತೆ ಗಾಂಧೀಜಿಗೆ. ಅವಾಗ ಅನ್ಕೊಂಡ್ರಂತೆ, ಮತ್ತೊಬ್ಬರ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕು ನನಗಿಲ್ಲ ಎಂದು ಅರ್ಥವಾದದ್ದು ಅಂದು ನನಗೆ ಅಂತ. ಏನಿದ್ದರೂ ನನ್ನನ್ನು

ಕೋಪ ಮನುಷ್ಯನ ದೌರ್ಬಲ್ಯದ ಪ್ರತೀಕ ಅಂತ ನನಗೂ ತುಂಬಾ ನಂಬಿಕೆ ಇದೆ ಅದ್ರ ಮೇಲೆ. ಅದಕ್ಕೆ ಲಾಸ್ ಆಫ್ ಟೆಂಪರ್ ಅಂತಾರೆ ನೋಡಿ, ಗೇನ್ ಆಫ್ ಟೆಂಪರ್ ಅನ್ನಲ್ಲ. ವೈ ಡು ವಿ ಲೂಸ್? ಕಳ್ಕೋಬೇಕಾಕೆ. ಕೋಪ ಬಂದಾಗ ರ್ಯಾಷನಲ್ ಇರೋಲ್ಲ, ರೀಸನ್ ಇರೋಲ್ಲ. ಗಾಂಧೀಜಿಗೆ ಹಂಗೆ ಆಗ್ಬಿಡೋದು. ಅದಕ್ಕೆ ಹೇಳಿದ್ರಂತೆ ಕೋಪ ದೌರ್ಬಲ್ಯದ ಪ್ರತೀಕ ಅಂದ್ಬಿಟ್ಟು ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತಂದ್ರಂತೆ. ಅದಕ್ಕೆ ಅವರ ಜೀವನ ಚರಿತ್ರೆಯನ್ನು ಬರೆದಂಥ ಫಿಶರ್, ಒನ್ ಆಫ್ ದಿ ಫೈನೆಸ್ಟ್ ಬಯೋಗ್ರಫೀಸ್ ಆಫ್ ಗಾಂಧಿ ಅದರ್ ದ್ಯಾನ್ ಹಿಸ್ ಓನ್, ಫಿಶರ್ ಬರೀತಾನೆ, ದಿಸ್ ವಾಸ್ ಅ ರಿಮಾರ್ಕಬಲ್ ಕೇಸ್ ಆಫ್ ಸೆಕೆಂಡ್ ಬರ್ತ್ ಇನ್ ಒನ್ ಲೈಫ್ ಟೈಮ್ ಅಂತ. ಎಷ್ಟು ಚೆನ್ನಾಗಿ ಬರೀತಾನೆ, ಇದು ಒಂದೇ ಜೀವನದಲ್ಲಿ ಎರಡನೇ ಹುಟ್ಟು ಬಂದಂಗಾಗಿತ್ತು ಗಾಂಧೀಜಿಗೆ. ಅಂದಿಂದ ಕೋಪ ಮಾಡ್ಕೊಳ್ಳೋದನ್ನು ಗಾಂಧಿ ಕಮ್ಮಿ ಮಾಡ್ಕೊಂಡ್ಬಿಟ್ರು. ಗಾಂಧಿ ಕೋಪ ಮಾಡ್ಕೋತಿರ್ಲಿಲ್ಲ, ಕೋಪಿ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂಡ ಹುಸಿ ಕೋಪ, ಕೆಲಸ ಆಗಲಿಲ್ಲ ಅಂತ ಅಷ್ಟು ಅನ್ನೋದು ಅಷ್ಟೇನೆ. ಆದರೆ ಅವ್ರ ಬಗ್ಗೆ ತುಂಬ ಪ್ರೀತಿ ಇರ್ತಿತ್ತು ಅವರಿಗೆ, ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಟರು ಅವರು ಅಂತ ಹೇಳಿ. ಅದಕ್ಕೆ ಕೋಪ ಶಮನದ ಒಂದು ವಿಧಿ ಇದು ಅಂತ. 6 ವರ್ಷ ಆದಮೇಲೆ ಭಾರತಕ್ಕೆ ಬರಬೇಕು ಅಂತ ವಿಚಾರ ಮಾಡ್ಕೊಂಡ್ರು. ಬಂದ್ಬಿಡ್ಬೇಕಿನ್ನ ಅಂತ ತೀರ್ಮಾನ ಆಯಿತು, ಹೇಳು ಆಯಿತು, ಅವ್ರ ಬೀಳ್ಕೊಡುಗೆ ಸಮಾರಂಭನೂ ಆಯಿತು. ಬೀಳ್ಕೊಡ್ಬೇಕಲ್ಲ, ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಗಾಂಧೀಜಿ ನಮಗೋಸ್ಕರ ಅಂತ ಹೇಳಿ ಚಿನ್ನ ಬೆಳ್ಳಿ ವಜ್ರದೆಲ್ಲ ಆಭರಣ ಎಲ್ಲ ಕೊಟ್ಟಿದ್ರಂತೆ. ಇವರಿಗೆಲ್ಲ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಸಾಮಾನೆಲ್ಲ ಇದೆ. ಗಾಂಧೀಜಿಗೆ ವಿಚಾರ ಬಂತಂತೆ, ಇದು ಕೊಟ್ಟದ್ದು ನಾನು ಮಾಡಿದ ಸಮಾಜ ಕೆಲಸಕ್ಕೆ, ನನಗೆ ತಗೊಳಕ್ಕೆ ಏನು ಹಕ್ಕಿದೆ ಇದನ್ನ ಅಂತ ಹೇಳಿ ಅವ್ರು ಹೇಳ್ತಾರೆ. ಮನಸ್ಸಿನಲ್ಲಿ ತಳಮಳ, ಯಾಕಂದ್ರೆ ಕೊಡಲು ಇಷ್ಟವಿಲ್ಲ, ಇಟ್ಟುಕೊಳ್ಳುವುದು ಸರಿಯಲ್ಲ. ಇಷ್ಟು ಚೆನ್ನಾಗಿದೆ ನೋಡಿ, ಕೊಡಲು ಇಷ್ಟವಿಲ್ಲ, ಇಟ್ಟುಕೊಳ್ಳುವುದು ಸರಿಯಲ್ಲ. ಏನ್ ಮಾಡೋದು ಹಾಗಾದ್ರೆ? ಒಂದು ದತ್ತಿ ಮಾಡಿಬಿಡೋಣ, ಒಂದು ಟ್ರಸ್ಟ್ ಮಾಡಿಬಿಟ್ಟು ಟ್ರಸ್ಟಿಗೆ ಕೊಟ್ಟು ಧರ್ಮದರ್ಶಿಗಳನ್ನ ಅಪಾಯಿಂಟ್ ಮಾಡಿ ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ಕೊಳ್ಳಿ, ಸಮಾಜ ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಅಂದ್ರಂತೆ. ಡೆಮೋಕ್ರೆಟಿಕ್ ನೋಡಿ, ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡ್ರಂತೆ. ಅವ್ರನ್ನ ಒಪ್ಪಿಸೋದು ಕಷ್ಟ ಆಗಿರಲಿಲ್ಲ ಅಂತ ಬರೀತಾರೆ ಗಾಂಧಿ. ಖಂಡಿತ ಕಷ್ಟ ಆಗಿರ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರು ಹೇಳಿದ ತಕ್ಷಣ ಕೇಳ್ಬಿಡ್ತಿದ್ರು ಮಕ್ಕಳು. ಮಕ್ಕಳಿಗೆ ಹೇಳಿದ್ರಂತೆ, ನೋಡಪ್ಪ ಇದು ನಮ್ದಲ್ಲ, ಕೊಟ್ಟುಬಿಡೋಣ ಪಾಪು ಅಂತ ಹೇಳಿದ್ರು ಅವರು. ಆದ್ರೆ ಒಪ್ಪಿಸೋದು ಕಷ್ಟ ಆದದ್ದು ಕಸ್ತೂರ್ಬಾ ಅವ್ರನ್ನ.

0: रेडियो सारंग 107.8 FM
1: ಕಡೆಯ ದಿವಸ ಬಹಳ ತಮಾಷೆ ಆಗಿದೆ. ಅಲ್ಲಿವರೆಗೆ ಕಸ್ತೂರ್ಬಾ ಕೊಟ್ಟಿರಲಿಲ್ಲಂತೆ. ಹೊರಡೋ ದಿವಸ ಬೆಳಿಗ್ಗೆ ಎಲ್ಲ ಆಭರಣ ಇತ್ತಲ್ಲ ಗಂಟು ಕಟ್ಟಿ ತಂದು ಗಾಂಧಿ ಮುಂದಿಟ್ಟು ತಗೊಳ್ಳಿ, ಇದ್ನಿಟ್ಕೊಂಡು ನಾನಾದ್ರೂ ಏನು ಮಾಡಲಿ ಅಂತ ಅದನ್ನು ಕೊಟ್ಬಿಟ್ರಂತೆ. ಎಲ್ಲ ಆಭರಣಗಳನ್ನೆಲ್ಲ ಕೊಟ್ಟು ಒಂದು ದತ್ತಿ ಮಾಡಿ ಅದನ್ನು ಸಮಾಜ ಕೆಲಸಕ್ಕೆ ಉಪಯೋಗಿಸ್ಬೇಕು ಅಂಥೇಳಿ ಈಗ ನಿರಪೇಕ್ಷ ಭಾವನೆಯನ್ನು ಗಾಂಧಿ ತೋರ್ಸೋಕೆ ಶುರು ಮಾಡಿದರು. ನನಗೇನೂ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಲಕ್ಷ್ಮೀದಾಸರ ಆರೋಗ್ಯ ಕೆಡ್ತಾ ಇತ್ತು. ದೊಡ್ಡಣ್ಣ ಅವರು ಅಪೇಕ್ಷೆ ಮಾಡಿದ್ದೇನು ಅಂದರೆ, ತಮ್ಮ ಹೋಗಿದ್ದಾನೆ, ದಾಸ್ ದುಡ್ಡು ಕಳಿಸ್ತಾನೆ, ದುಡ್ಡು ಕಳಿಸ್ತಾನೆ ಮನೆಗೆ ಅಂತ ವಿಚಾರ ಮಾಡಿದರು. ಆದರೆ ಗಾಂಧೀಜಿ ಈ ಪ್ರತಿಜ್ಞೆ ತಗೊಂಡ್ರಲ್ಲ, ಸಮಾಜಕ್ಕೋಸ್ಕರ ಬದುಕಬೇಕು, ನಾನು ದುಡ್ಡೇ ಬೇಡ, ಸಂಬಳನೇ ಬೇಡ ಅಂತ ಶುರು ಮಾಡಿಬಿಟ್ರು. ಆಗ ತಮ್ಮ ಬರೆದ, ಅಣ್ಣ ಬರೆದ್ರಂತ ಪತ್ರ ಹಿಂಗೆ ಮಾಡಿದರೆ ಹೇಗೆ ಅಂತ. ಅದು ಗಾಂಧೀಜಿ ಪತ್ರ ಬರೆದಿದ್ದಾರೆ, ಎಷ್ಟು ಅದ್ಭುತವಾದ ಪತ್ರ ಬರೆದಿದ್ದಾರೆ ಅಂದರೆ, ಬಹುಶಃ ಯಾವ ಅಣ್ಣಗೂ ತಮ್ಮ ಹಂಗೆ ಬರೆದಿರಲಿಕ್ಕಿಲ್ಲ. ಅಣ್ಣ, ನಾನು ದುಡ್ಡು ಕಳಿಸ್ತೀನಿ ಅಂತ ನಿಮ್ಗೆ ಯಾವತ್ತೂ ಹೇಳಿರಲಿಲ್ಲ. ಎಷ್ಟು ಸಾಧ್ಯತೆಯೋ ಅಷ್ಟು ಕಳಿಸಿದ್ದೇನೀಗ, ಕಳಿಸಿದ್ದೆಲ್ಲ ನಿಮಗೆ ಆಗಲಿ. ಭಾರತದಲ್ಲಿರುವಂಥ ಯಾವುದೇ ಆಸ್ತಿಯಲ್ಲಿ ಒಂದು ಚೂರು ಕೂಡ ನನಗೆ ಬೇಡ, ಈ ಬರ್ಕೊಡ್ತೀನಿ ನಿಮಗೆ ಆಗಲಿ ಅದು. ಎರಡನೇದು, ಅಕಸ್ಮಾತ್ ನನಗಿಂತ ಮೊದಲು ನೀವು ಕಾಲುವಾದರೆ ನಿಮ್ಮ ಮಕ್ಕಳ ಜವಾಬ್ದಾರಿ ನಾನು ನೋಡ್ಕೋತೇನೆ. ನನಗಿಂತ ಮೊದಲು ನೀವು ಕಾಲುವಾದರೆ ನಿಮ್ಮ ಮಕ್ಕಳ ಜವಾಬ್ದಾರಿ ನೋಡ್ಕೋತೇನೆ. ಆದರೆ ತುಂಬ ಶ್ರೀಮಂತಿಕೆಯಲ್ಲಿ ಇಡ್ತೀನಿ ಅಂತ ನಂಬಿಕೆ ಇಟ್ಕೋಬೇಡಿ. ನಾನು ಹೇಗಿದ್ದೇನೋ ಹಾಗೆ ಮಕ್ಕಳು ಇಟ್ಕೋತೇನೆ, ಅವ್ರನ್ನು ಕೂಡ. ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಬರೋದು. ಅಲ್ಲಿ ಹರಿಲಾಲ್ ಬಗ್ಗೆ ಬರೀತಾರೆ, ನೀವು ಹರಿಲಾಲ್ ಮದುವೆ ಬಗ್ಗೆ ಏನು ಬರೆದಿದ್ದೀರಿ, ಆತ ನನ್ನ ಮಗ ಅನ್ನೋದನ್ನೇ ಮರಿಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇನೆ ನಾನು. ಅದರಿಂದ ಅದ್ರ ಬಗ್ಗೆ ನನಗೆ ಪ್ರಶ್ನೆ ಕೇಳಬೇಡಿ, ನಿಮಗೇನು ತೋಚಿತೋ ಆ ಥರ ಮಾಡ್ಕೊಳ್ಳಿ ಅಂತೆಲ್ಲ ಬರೆದು, ನನ್ನ ಜೀವನ ಇನ್ನ ಮೇಲೆ ಸಮಾಜಕ್ಕೆ ಸೇರಿದ್ದು, ಸಮಾಜ ನನ್ನ ಹೇಗಿಡ್ತದೋ ಹಾಗಿರ್ತೇನೆ, ನನ್ನದಾದದ್ದು ಯಾವುದು ಉಳಿದಿಲ್ಲ ಇವತ್ತು ಅಂತ ಬರೆದು ಕಳಿಸ್ತಾರೆ. ಇನ್ನೊಂದು ಪ್ರಸಂಗ ಆದಂಥದ್ದು. ಒಂದು ದಿವಸ ಜೋಹಾನ್ಸ್ಬರ್ಗ್ ರೈಲ್ವೆ ನಿಲ್ದಾಣದಲ್ಲಿ ಕುಳಿತು ಇವರು ಪ್ರವಾಸಕ್ಕೆ ಹೊರಟಾಗ ಅವರ ಸ್ನೇಹಿತ, ಅವ್ರ ಜೊತೆಗಿರುವಂಥವನು ಹೆನ್ರಿ ಪೊಲಾಕ್ ಅನ್ನಂತ ಮನುಷ್ಯ ಬಂದು ಕೈಯಲ್ಲಿ ಪುಸ್ತಕ ಕೊಟ್ಟನಂತೆ. ರಾತ್ರಿ ಪ್ರವಾಸಕ್ಕೆ ಹೋಗ್ತಿರಲ್ಲ, ಟ್ರೈನ್ನಲ್ಲಿ ಓದ್ತಾ ಹೋಗಿ ಟೈಮ್ ಸಿಕ್ಕಾಗ ಅಂತ ಹೇಳಿ ಒಂದು ಪುಸ್ತಕ ಕೊಟ್ಟ. ಅದು ಜಾನ್ ರಸ್ಕಿನ್ ಅನ್ ಟು ದಿಸ್ ಲಾಸ್ಟ್ ಅಂತ ಪುಸ್ತಕ, ಅನ್ ಟು ದಿಸ್ ಲಾಸ್ಟ್ ಅಂತ ಸಣ್ಣ ಪುಸ್ತಕ. ತಾವು ಓದಿದ್ರೆ ಅರ್ಥ ಆಗುತ್ತೆ, ತಮಾಷೆ ಪುಸ್ತಕ. ನಾವು ಓದಿದ್ದೇನೆ ಪುಸ್ತಕ, ಅದನ್ನು ಅನ್ ಟು ದಿಸ್ ಲಾಸ್ಟ್ ಅಂತ, ಚೆನ್ನಾಗಿದೆ ಪುಸ್ತಕ. ಅದನ್ನು ಗಾಂಧೀಜಿಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಅದನ್ನು ಮಲ್ಕೊಳ್ಳಿಲ್ಲ ಟ್ರೈನ್ನಲ್ಲಿ ಅವರು, ಪೂರ್ತಿ ಕುಳಿತು ಅದೇ ಓದಿದರು. ಓದಿಬಿಟ್ಟು ಪೂರ್ತಿ ಮುಗಿಸಿ ಹೇಳ್ತಾರೆ, ನನ್ನ ಜೀವನಕ್ಕೆ ಒಂದು ಗತಿಯನ್ನು ಕೊಟ್ಟಂಥ ಪುಸ್ತಕ ಇದು, ನನ್ನ ಜೀವನ ಗತಿಯನ್ನು ಬದಲಾಯಿಸ್ತಿದ್ದು ಅಂತ. ನಿಜವಾಗಿ ಹೇಳಬೇಕಂದ್ರೆ ನಾನು ಪುಸ್ತಕ ಓದ್ದೆ, ವಿಶೇಷ ಏನು ಅನ್ನಿಸ್ತಿಲ್ಲ ನನಗೆ. ಯಾಕೆ ಹೇಳ್ತೀನಿ ಅಂತಂದರೆ, ಅದಕ್ಕೆ ಫಿಶರ್ ಬರೀತಾನೆ, ಎ ಕ್ರಿಯೇಟಿವ್ ರೀಡರ್ ಈಸ್ ದ ಸೆಕೆಂಡ್ ಆಥರ್ ಆಫ್ ದಿ ಬುಕ್ ಅಂತ. ಒಬ್ಬ ಸೃಜನಶೀಲ ಓದುಗ ಪುಸ್ತಕದ ಎರಡನೇ ಬರಹಗಾರ ಇದ್ದಂಗೆ. ನೋಡಿ, ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಭಾವನೆ ಇದೆ, ಚಿಂತನೆ ಇದೆ, ಆ ಚಿಂತನೆಗೆ ಒಂದು ರೂಪವನ್ನು ಆ ಪುಸ್ತಕ ಕೊಡ್ತಿದ್ರೆ ಆ ಪುಸ್ತಕ ಚೆನ್ನಾಗಿದೆ ಅನಿಸುತ್ತೆ. ನನ್ನ ಚಿಂತನೆಗೆ ಹೊಂದದೇ ಇಲ್ದಿದ್ರೆ ಏ ಪುಸ್ತಕ ಚೆನ್ನಾಗಿಲ್ಲ ಅದು ಅಂತ ಅನ್ಸುತ್ತೆ. ಅಂದರೆ ಪುಸ್ತಕ ಹೊಸ ವಿಷಯವನ್ನು ಕೊಡೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿರುವಂಥ ಭಾವನೆಯನ್ನು ಉದ್ದೀಪನ ಮಾಡ್ತದೆ ಅಂತ. ಇವ್ರ ಮನಸ್ಸಲ್ಲಿ ಇತ್ತು, ಯಾವುದೋ ಜೀವನದಲ್ಲಿ ಇರಬೇಕು ಅವ್ರ ಮನಸ್ಸಲ್ಲಿ. ಈಗ ನಾನು ನಿಧಾನವಾಗಿ ನಮ್ಮ ದೈಹಿಕ ಶ್ರಮಕ್ಕೆ, ಇಂದ್ರಿಯ ನಿಗ್ರಹಕ್ಕೆ ಹೋಗಬೇಕು, ನಿಸರ್ಗ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಮನಸ್ಸಲ್ಲಿ ಇವರು. ಆ ಹೊತ್ತಿಗೆ ಪುಸ್ತಕ ಓದಿದರು, ತುಂಬ ಇಷ್ಟ ಆಗಿಬಿಡ್ತು. ಅವ್ರು ಹೇಳ್ತಾರೆ, ಇನ್ನೇನಿಲ್ಲ, ಒಂದು ಫಾರ್ಮ್ ಮಾಡಿ ಅಲ್ಲೇ ಇರಬೇಕು, ನಾವು ಕಾಯಕದ ಬದುಕನ್ನು ಬದುಕಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಅದಕ್ಕೆ ಹೇಳಿದ್ನಲ್ಲ, ಎ ಗುಡ್ ರೀಡರ್ ಬಿಕಮ್ ದ ಸೆಕೆಂಡ್ ಆಥರ್ ಆಫ್ ದಿ ಬುಕ್. ನನಗೆ ಆದಂತಹ ಭಾವನೆಗಳನ್ನು ಪುಸ್ತಕ ತೋರಿಸ್ತಾ ಇದ್ರೆ ಪುಸ್ತಕ ಒಳ್ಳೇದು ಅನಿಸುತ್ತೆ.

ನಮಗೆ ಅನಿಸಲ್ವ ಕೆಲವು ಪುಸ್ತಕದ ಬಗ್ಗೆ ಚರ್ಚೆ ಆಗೋದು ನೋಡಲ್ವ ನಮ್ಮ ಪೇಪರಲ್ಲಿ? ಯಾವುದೋ ಪುಸ್ತಕ ತುಂಬ ಚರ್ಚೆ ಬರುತ್ತೆ, ಆ ಪುಸ್ತಕ ಚೆನ್ನಾಗಿಲ್ಲ ಅಂತ ಕೆಲವರು, ಚೆನ್ನಾಗಿದೆ ಅಂತ ಕೆಲವರು, ಅವರವರ ಮನಸ್ಸಿನ ಭಾವನೆಗಳನ್ನು. ಅದಕ್ಕೆ ಒಬ್ಬ ಸೈಕಾಲಜಿಸ್ಟ್ ಭಾಳ ಚೆನ್ನಾಗಿ ಹೇಳ್ತಾನೆ, ಹೂ ಆರ್ ಗುಡ್ ಪೀಪಲ್, ಪುಸ್ತಕ ಅಂತ ಬಿಡಿ, ಹೂ ಆರ್ ಗುಡ್ ಪೀಪಲ್, ಗುಡ್ ಪೀಪಲ್ ಆರ್ ದೋಸ್ ಹೂ ಎಕ್ಸೆಪ್ಟ್ ಮೈ ಐಡಿಯಾಸ್ ಅಂತ. ನನ್ನ ಮಾತನ್ನು ಒಪ್ಪೋರು ಒಳ್ಳೆಯವರು, ನಾ ಮಾತಾಡಲ್ವ, ಮನೆಮಂತಂಗೆ ಎಷ್ಟು ಚೆನ್ನಾಗಿದ್ದಾರೆ ಹುಡುಗ, ಈ ಕೆಟ್ಟ ಹೋಗಿದ್ದಾನ ಅವನು, ಯಾಕಂದ್ರೆ ಮನೆಯವರೆಗೆ ನನ್ನ ಮಾತು ಕೇಳ್ತಾ ಇದ್ದ, ಈ ಕೇಳ್ತಾ ಇಲ್ಲ ಅಷ್ಟೇನೆ. ಎಲ್ಲಿವರೆಗೂ ನನ್ನ ಮಾತಿಗೆ ಒಪ್ಪಿಗೆ ಕೊಡ್ತಾರೋ ಅವ್ರು ಒಳ್ಳೆಯವರು, ಹಾಗೆ ಪುಸ್ತಕ ಕೂಡ ಹಾಗಾಯಿತು ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಫಿಷರ್ ಬರೀತಾನೆ, ಹಿ ಪುಟ್ ಥಿಂಗ್ಸ್ ಇನ್ ಟು ಇಟ್ ಅಂಡ್ ಟುಕ್ ಬ್ಯಾಕ್ ವಿತ್ ಇಂಟ್ರೆಸ್ಟ್ ಅಂತ. ತನ್ನ ಮನಸ್ಸಿನ ಚಿಂತನೆಗಳನ್ನು ಪುಸ್ತಕದಲ್ಲಿ ಹಾಕಿ ಬಡ್ಡಿ ಸಹಿತ ವಾಪಸ್ ತಕೊಂಡ್ರು ಗಾಂಧಿ, ಅದರಿಂದ ಪುಸ್ತಕ ಚೆನ್ನಾಗಿದೆ ಅನಿಸ್ಬಿಡ್ತು ಅಂತ. ತಕ್ಷಣ ಏನು ಮಾಡಿದರು ಅಂದರೆ ಫೀನಿಕ್ಸ್ ಹತ್ರ ಒಂದು 100 ಎಕರೆ ಫಾರ್ಮ್ ಮಾಡಿದರು. ಸಾಮಾನ್ಯ ಜೀವನ ಎಲ್ಲರೂ ಅಲ್ಲಿ ಇರಬೇಕು, ಎಲ್ಲರೂ ಗುಡಿಸ್ಲ, ದೈಹಿಕ ಶ್ರಮ, ನಿಸರ್ಗ ಚಿಕಿತ್ಸೆ, ಇಂದ್ರಿಯ ನಿಗ್ರಹಗಳ ಪ್ರಯೋಗಗಳು,

ಅಲ್ಲಿಂದ ಬ್ರಹ್ಮಚಾರಿ ವ್ರತವನ್ನು ಆಲಿಸ್ಕೊಂಡು ಬಂದ್ರು ಗಾಂಧೀಜಿ ಕೊನೆವರೆಗೂ ಅಂತ. ಸಾಂಘಿಕ ಜೀವನಕ್ಕೆ ನಾಂದಿ ಆಯಿತು ಅಂತ ನೋಡಿ. ಯಾರೊಂದಿಗೂ ಮಾತಾಡದೇ ಇದ್ದಂಥ ಗಾಂಧಿ ಮೊದಲು ಸಂಕೋಚಿತ ಸ್ವಭಾವದಿದ್ದಂಥವರು ಈಗ ಎಲ್ಲರ ಜೊತೆಗೆ ಬದುಕಬೇಕು ಅಂತ ತೀರ್ಮಾನ ಬಂದರು. ಎಲ್ಲರೂ ಕೂಡ ಆಗಿರ್ಬೇಕು, ಎಲ್ಲರೂ ಕೂಡ ಊಟ ಮಾಡಬೇಕು, ಎಲ್ಲರೂ ಕೂಡ ಅಡುಗೆ ಮಾಡಬೇಕು, ಕೆಲಸ ಹಂಚ್ಕೊಂಡಿದ್ದಾರೆ, ಎಲ್ಲ ಕೆಲಸ ಹಂಚ್ಕೊಂಡು ತಾವೇ ಮಾಡಬೇಕು ಅನ್ನುವಂಥ ಕೆಲಸ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದರು ಅಂತಂದರೆ, ಈ ಪೋಲಾಕ್ ಅಂತ ಹೇಳಿದ್ನಲ್ಲ, ಪೋಲಾಕ್ ಅವನ ಹೆಂಡತಿ ಒಂದು ಗುಡಿಸಲ ಕೊಟ್ಟಿದ್ದಾರೆ. ಆ ಗುಡಿಸಲು ಪಾಪಕ್ಕೆ ಒಂದ್ಸಲ ಬಂದು ಕೇಳಿದಂತೆ, ಒಂದೆರಡು ಕರ್ಟನ್ ತರಿಸ್ಕೊಡಿ ಕಿಟಕಿಗೆ ಹಾಕೋದಕ್ಕೆ, ಆಮೇಲೆ ಒಂದೆರಡು ಪೇಂಟಿಂಗ್ ಹಾಕೋಣ ಗುಡಿಸಲದಲ್ಲಿ ಅಂತ. ಇವ್ರು ಕೇಳಿದ್ರು, ಯಾಕೆ ವೇಸ್ಟ್ ಮಾಡ್ತೀವಿ ದುಡ್ಡು, ಪೇಂಟಿಂಗ್ ಯಾಕೆ, ಕರ್ಟನ್ ಯಾಕೆ, ಕಿಟಕಿನ ಒಂದು ನಿಸರ್ಗ ಕಾಣಿಸಲ್ವಾ, ನಿಸರ್ಗ ಕಾಣಿಸಲ್ವಾ, ಅದಕ್ಕಿಂತ ಚೆನ್ನಾಗಿರೋ ಪೇಂಟಿಂಗ್ ಸಿಗತ್ತಾ ನಿನಗೆ ಅಂತ. ಆಕೆನೂ ಹಠ ಬಿಡಲಿಲ್ಲ, ಒಂದು ಜಗಳಾಡಿದ್ರು. ಆದರೆ ಮರುದಿನ ಸಾಯಂಕಾಲ ಹೊತ್ತಿಗೆ ಅವ್ರು ಕರ್ಟನ್ನು ಪೇಂಟಿಂಗ್ ಎಲ್ಲ ತರಿಸ್ಕೊಟ್ಟಿದ್ರು ಅಂತ ಹೇಳ್ತಾರೆ. ಅಂದರೆ ಅವ್ರು ಪ್ರತಿಯೊಂದು ಪರೀಕ್ಷೆ ಮಾಡಿ ಅವಶ್ಯಕ ಅಂದರೆ ಮಾತ್ರ ತರಿಸ್ಬೇಕು, ತರಿಸಬಾರ್ದು ಅಂತ ಗಾಂಧೀಜಿ ಕೆಲಸ ಆವಾಗ. ಇವತ್ತಿನ ಈ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

107.8 FM ಇದು ಬಣ್ಣ ಬಣ್ಣದ ಬದುಕು. ವಾಯ್ಸ್ ಆಫ್ ಮಂಜುಳಾ. ಹಾಯ್, ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಕೇಳ್ತಿದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಸಹ ಬಿಸಿ ಬಿಸಿ ಚಾದ ಜೊತೆಗೆ ಒಂದು ಬಿಸಿ ಬಿಸಿ ಕತೆ ಕೇಳುವ ಹೊತ್ತು. ಈ ಕತೆಗಳ ಬಗ್ಗೆ ನಾವು ಯೋಚಿಸಿದಾಗ ನಮಗೆ ನೆನಪಿಗೆ ಬರೋದು ಮೊದಲಿಗೆ ಏನು ಗೊತ್ತಾ? ಆಟಗಳು. ಶಾಲೆಯಲ್ಲಿ ಕಲಿತ ಪಾಠ, ಗೆಳೆಯರ ಒಡನಾಟ, ಇವೆಲ್ಲಕ್ಕೂ ಮೊದಲು ನೆನಪಾಗುವುದು ಅಜ್ಜ ಅಜ್ಜಿ ಹೇಳಿದ ಕತೆಗಳು. ರಾಮಾಯಣ, ಮಹಾಭಾರತ, ಪಂಚತಂತ್ರ ಕಥೆಗಳು ನಮ್ಮ ಬಾಲ್ಯದ ಜೊತೆಗೆ ಮತ್ತೆ ನಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ಧಾರೆ ಎರೆದಿದೆ. ಕಥೆಗಳನ್ನು ಕೇಳೋದಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅಲ್ವಾ? ಅದರಲ್ಲೂ ನಮ್ಮ ಮಾತೃಭಾಷೆಯ ಸ್ವಚ್ಛ ಸುಲಲಿತ ಕನ್ನಡದಲ್ಲಿ ಕೇಳೋದು ಇನ್ನೂ ಸಂತಸದ ಸಂಗತಿ. ಈ ಕನ್ನಡ ಕಥೆಗಳು ಇದೆಯಲ್ಲ, ನಮ್ಮ ಮನಸ್ಸನ್ನು ನಾಟಿ ಸ್ಮೃತಿಯಲ್ಲಿ ಸದಾ ಅಚ್ಚಾಗಿ ಉಳಿತದೆ. ಇಡೀ ಜಗತ್ತನ್ನು, ಅದರ ಸೌಂದರ್ಯವನ್ನು ನಮ್ಮ ತಟ್ಟಿಗೆ ಉಣಬಡಿಸುವ ಶಕ್ತಿ ಕಥೆಗಳಿಗಿವೆ. ಕಥೆಗಳನ್ನು ಓದುವುದು ಕೂಡ ಒಳ್ಳೆಯ ಹವ್ಯಾಸ. ಓದು ಮನೋರಂಜನೆಯ ಹಾಗೂ ಜ್ಞಾನದ ಜೊತೆಗೆ ಇದು ಮನಸ್ಸಿಗೆ ಖುಷಿಯನ್ನು ಕೂಡ ಕೊಡ್ತದೆ. ಕಥೆಗಳಲ್ಲಿ ವಿವಿಧ ಬಗೆಯಿದೆ ಅಲ್ವಾ? ಹಾಸ್ಯ ಕಥೆ, ಪುರಾಣ ಕಥೆ, ಆಮೇಲೆ ತಾತ್ವಿಕ ಕಥೆಗಳು, ನೀತಿ ಹೇಳುವ ಕಥೆಗಳು. ಪ್ರತಿಯೊಬ್ಬರ ರುಚಿಗೆ ಹಾಗೂ ಮನಸ್ಥಿತಿಗೆ ತಕ್ಕಂಥ ಕಥೆಗಳನ್ನು ಓದಬಹುದು. ಕೇಳುವುದಕ್ಕೆ ಕೂಡ ಈಗಿನ ಕಾಲದಲ್ಲಿ ಲಭ್ಯವಿದೆ. ನನ್ನ ಮೆಚ್ಚಿನ ಪ್ರಕಾರ ಹೇಳಿದರೆ ನೈತಿಕ ಕಥೆಗಳು. ಯಾಕಂದರೆ ಈಗ ನೋಡಿ, ಇರುವೆ ಮತ್ತು ಒಂದು ಆನೆದು ಕತೆ ಬರ್ತದೆ, ತಮಾಷೆ ಕತೆ ಅದು. ಆದರೆ ಇದರಲ್ಲಿ ಇರುವೇ ವಿನ್ ಆಗ್ತದೆ. ಆದ್ರಿಂದ ಈ ಕಥೆಯಲ್ಲೇ ಗೊತ್ತಾಗ್ತದೆ, ನಾವು ಯಾರನ್ನು ಕಡಿಮೆ ಅಂದಾಜು ಮಾಡಬಾರದು ಅಂತ ಹೇಳಿ. ಆನೆ ಎಷ್ಟೇ ಬಲಶಾಲಿಯಾದರೂ ಚಿಕ್ಕ ಇರುವೆಗಳ ತಂತ್ರಕ್ಕೆ ಅದು ಸೋಲ್ತದೆ. ಈ ರೀತಿಯ ಕಥೆಗಳು, ಆಮೇಲೆ ಹಾಸ್ಯ ನೈತಿಕತೆಯ ಉತ್ತಮ ಮಿಶ್ರಣ ಇರುವಂತಹ ಈ ಕಥೆಗಳನ್ನು ಚಿಕ್ಕ ಮಕ್ಕಳಿಗೆ ಹೇಳಿದರೆ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಈಗ ನಾನು ಹೇಳುವ ಕತೆ ನಸೀರುದ್ದೀನನ ಕಥೆಗಳು. ನಸೀರುದ್ದೀನ, ಆತನ ಒಂದು ವ್ಯಕ್ತಿತ್ವ ಹೇಳಿದರೆ ಒಂದು ಥರ ವರ್ಣರಂಜಿತ. ನಮ್ಮಲ್ಲಿಗ ತೆನಾಲಿರಾಮನ ಕಥೆಗಳಿದೆ, ಬೀರ್ಬಲ್ಲನ ಕಥೆಗಳಿದೆ, ಇದೆಲ್ಲ ಪ್ರಸಿದ್ಧವಾಗಿರುವ ಹಾಗೆ ನಸೀರುದ್ದೀನನ ಕಥೆಗಳು ಕೂಡ ಪ್ರಸಿದ್ಧವಾಗಿದೆ. ಈತ ಒಬ್ಬ ಸಾಮಾನ್ಯ ಜೀವಿ, ಬಡವರ ಪಕ್ಷಪಾತಿ. ತನ್ನ ಕಾಲದ ಸಮಾಜವನ್ನು ಹೊರಗೆ ಹಚ್ಚಿ ಅದನ್ನು ತಿದ್ದುವ ಕೆಲಸದಲ್ಲಿ ಹಿಂದೆ ಮುಂದೆ ಆತ ನೋಡ್ತಾ ಇರಲಿಲ್ಲ. ತಪ್ಪು ಯಾರೇ ಮಾಡಲಿ ಅದನ್ನು ಖಂಡಿಸದೆಯೂ ಬಿಡ್ತಾ ಇರಲಿಲ್ಲ. ಈ ನಸೀರುದ್ದೀನನ ಕಥೆಗಳಲ್ಲಿ ಬಹುಮಟ್ಟಿಗೆ ಪ್ರಧಾನ ಪಾತ್ರಧಾರಿ ಯಾರು ಕೇಳಿದರೆ ಅವನೇ. ಇವನ ಕಥೆಗಳನ್ನು ನೀತಿ ಕಥೆಗಳು, ಹಾಸ್ಯ ಕಥೆಗಳು ಹೀಗೆಲ್ಲೇ ವಿಂಗಡಣೆ ಮಾಡೋದಕ್ಕೆ ಆಗುವುದಿಲ್ಲ. ಎಲ್ಲವೂ ಮಿಶ್ರಣವಾದ ಒಂದು ಇಡೀ ಉಂಡೆ ಅಂತ ಹೇಳಬಹುದು. ನಸೀರುದ್ದೀನನ ಕಥೆಗಳ ಮತ್ತೊಂದು ವೈಶಿಷ್ಟ್ಯ ಹೇಳಿದರೆ ಅದರದ್ದೊಂದು ಗಾತ್ರ. ಏನಂದರೆ ಯಾವ ಕಥೆಯನ್ನೇ ನೋಡಲಿ ಒಂದು ಪುಟ ಮೀರೋದಿಲ್ಲ. ಒಂದು ಹೆಚ್ಚು ಹೇಳಿದ್ರೆ ಮ್ಯಾಕ್ಸಿಮಮ್ ಅಂದರೆ ಅರ್ಧ ಪುಟ ಅಥವಾ ಮುಕ್ಕಾಲು ಪುಟ. ಚುಟುಕಾಗಿದೆ, ಒಮ್ಮೆ ಓದಲು ಪ್ರಾರಂಭಿಸಿದರೆ ಮುಗಿಯುವವರೆಗೆ ಕೆಳಗಿಡಲಾಗದಷ್ಟು ಆಕರ್ಷಣೆಯನ್ನು ಹೊಂದಿರುತ್ತದೆ. ನಸೀರುದ್ದೀನನಿಗೆ ಕತ್ತೆಯನ್ನು ಕಂಡ್ರೆ ಬಹಳ ಪ್ರೀತಿಯಂತೆ. ಯಾಕಂದರೆ ಅವನ ಕಥೆಗಳಲ್ಲಿ ಕೆಲವೊಮ್ಮೆ ಮೇನ್ ಕ್ಯಾರೆಕ್ಟರ್ ಆಗಿ ಕತ್ತೆಯೇ ಬರ್ತದೆ. ಈ ಕತೆಗಳನ್ನು ಓದಿದ ಮೇಲೆ ಬೀರ್ಬಲ್ ತೆನಾಲಿರಾಮನಂತೆ ನಸೀರುದ್ದೀನ್ ಬಹಳ ಒಳ್ಳೆ ವ್ಯಕ್ತಿ ಅಂತ ಅನಿಸೋದಿಲ್ಲ ಕೆಲವೊಮ್ಮೆ. ಯಾಕಂದರೆ ಆತ ತನ್ನ ಬಡತನ ನಿವಾರಣೆಗೋಸ್ಕರ ಏನೇನೋ ಮೋಸದ ಆಟಗಳನ್ನು ಮಾಡ್ತಾನೆ. ಕಳ್ಳ ಸಾಗಾಣಿಕೆ ಮಾಡ್ತಾನೆ, ನ್ಯಾಯಾಲಯಕ್ಕೆ ಹೋಗ್ತಾನೆ, ಜೊತೆಗೆ ಸಾರ್ವಜನಿಕ ಚಟುವಟಿಕೆಗಳಲ್ಲೂ ಆತ ಇರ್ತಾನೆ. ಒಬ್ಬ ಸಾಧಾರಣ ವ್ಯಕ್ತಿಯಲ್ಲಿ ಏನೆಲ್ಲ ಗುಣದೋಷಗಳು ಇರ್ತದೆಯೋ ಅಂತಹುದೇ ವ್ಯಕ್ತಿ ಆತ. ಆದ್ದರಿಂದಲೇ ನಸೀರುದ್ದೀನ್ ನಮಗೆಲ್ಲರಿಗೂ ಪ್ರಿಯನಾಗ್ತಾನೆ. ನಸೀರುದ್ದೀನ ಕಥೆಗಳನ್ನು ನಾನು ಶುರು ಮಾಡೋಕ್ಕಿಂತ ಮೊದಲು ಇನ್ನೊಂದು ವಿಷಯ ಹೇಳಬೇಕು. ಈ ಚಲನಚಿತ್ರಗಳಲ್ಲಿ ನೋಡಿ, ಕೆಲವು ಹಾಡುಗಳಲ್ಲಿಯೂ ಒಂದು ಕತೆ ಬರ್ತದೆ, ಒಂದು ಕಥೆಯನ್ನು ಪೂರ್ತಿಯಾಗಿ ವಿವರಿಸ್ತಾರೆ. ಯಾಕಂದರೆ ಒಂದು ಸುಂದರವಾದ ಹಾಡು, ಅದರಲ್ಲಿ ಒಂದು ಕತೆ. ಉದಾಹರಣೆಗೆ ಈಗ ನಾನು ಹೇಳಬೇಕು ಅಂತ ಇದ್ದರೆ ರಾಮ ಲಕ್ಷ್ಮಣ ಚಿತ್ರದ ಹಾಡು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಇದು ಮುಂಗುಸಿ ಹಾವು, ಇದರ ಒಂದು ಸುಂದರವಾದ ಕತೆ ಇದರಲ್ಲಿ ಬರ್ತದೆ. ಈ ಹಾಡನ್ನು ಹಾಡಿದವರು ಎಸ್ ಜಾನಕಿ, ಸಂಗೀತ ನಿರ್ದೇಶನ ರಾಜನ್ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್. ಈಗ ಈ ಸುಂದರ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8

8.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇವತ್ತು ನಾನು ನಿಮಗೆ ಹೇಳಿದ್ದೆ ನಸೀರುದ್ದೀನ ಕಥೆಗಳನ್ನು ಹೇಳ್ತೇನೆ ಅಂತೇಳಿ. ಕೇಳದವರಿಗೆ ಇದೊಂದು ಬಹಳ ಖುಷಿಯಾದ ಕತೆ, ಯಾಕಂದರೆ ನಾವೆಲ್ಲರೂ ಆಲ್ಮೋಸ್ಟ್ ತೆನಾಲಿರಾಮ, ಬೀರ್ಬಲ್ ಇವರ ಕಥೆಗಳನ್ನು, ಪಂಚತಂತ್ರದ ಕಥೆಗಳನ್ನಂತೂ ಸಣ್ಣದಲ್ಲಿ ನಾವು ಹೈಸ್ಕೂಲ್ ಪ್ರೈಮರಿಯಲ್ಲಿ ಕೇಳಿಯೇ ಕೇಳಿರ್ತೇವೆ. ಬಟ್ ನಸೀರುದ್ದೀನ ಕತೆ ಅದೊಂಥರ ಇಂಟ್ರೆಸ್ಟಿಂಗ್. ಒಂದು ಕಥೆಯನ್ನು ಹೇಳ್ತೇನೆ ನೋಡಿ. ನಸೀರುದ್ದೀನ ಬಳಿ ಒಬ್ಬ ಪಕ್ಕದ ಮನೆಯವನು ಬಂದು ಕೇಳ್ತಾನೆ, ನಸೀರುದ್ದೀನ ನನಗೆ ಕೆಲವು ಸಾಮಾನು ಸಾಗಿಸಬೇಕಾಗಿದೆ, ಅದಕ್ಕಾಗಿ ನಿನ್ನ ಕತ್ತೆ ಒಂದು ಸರ್ತಿ ಕೊಡ್ತೀಯಾ? ನಸೀರುದ್ದೀನ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾನು ಕತ್ತೆ ಕೊಡುವುದಿಲ್ಲ ಮಿತ್ರ. ಯಾಕೆ ಗೊತ್ತುಂಟ? ಈಗ ನನ್ನ ಬಳಿ ಯಾವ ಕತ್ತೆ ಸಹ ಇಲ್ಲ, ಕೊಡುವುದು ಇಲ್ಲಿಂದ ಅಂತ ಹೇಳ್ತಾನೆ. ನೆರೆಯವನು ಬಹಳಷ್ಟು ಪರಿಪರಿಯಾಗಿ ಕೇಳ್ಕೊಳ್ತಾನೆ, ಒಮ್ಮೆ ಕೊಡು ನಸೀರುದ್ದೀನ, ಅಗತ್ಯ ಇದೆ ನನಗೆ ಅಂತೇಳಿ. ಆದರೆ ನಸೀರುದ್ದೀನ ತನ್ನ ಬಳಿ ಕತ್ತೆ ಇಲ್ಲ ಅಂತವೇ ವಾದಿಸ್ತಾನೆ. ಸರಿ, ಇನ್ನು ಕೊಡದಿದ್ರೆ ಏನು ಮಾಡೋದು ಅಂತ ಹೇಳಿ ಈ ಪಕ್ಕದ ಮನೆಯನ್ನು ಹೊರಡ್ಲಿಕ್ಕೆ ಅಲ್ಲಿಂದ ತೊಡಗುವಾಗ ಕತ್ತೆ ಜೋರಾಗಿ ಅರಚಿಕೊಳ್ತದೆ. ಇದನ್ನು ನೋಡಿದ ಪಕ್ಕದ ಮನೆಯವ ಹೇಳ್ತಾನೆ, ಏ ಕತ್ತೆ ಇದ್ರೂ ಇಲ್ಲ ಅಂತ ಹೇಳ್ತೀಯಲ್ಲ ಮಾರಾಯ ಅಂತ ಕೇಳಿದಾಗ ನಸೀರುದ್ದೀನ ಹೇಳ್ತಾನೆ, ಅಲ್ಲಯ್ಯ ನಾನು ಎಷ್ಟು ದೊಡ್ಡ ಮನುಷ್ಯ, ನಾನು ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಿಮಗೆ ಹೇಗೆ ನಂಬಿಕೆ ಹೆಚ್ಚು ಅಂತ ಕೇಳಿದ. ಯಾಕಂದರೆ ನೋಡಿ, ಬಹಳ ಸಣ್ಣ ಒಂದು ವಿಷಯ, ಆದರೆ ಇಲ್ಲಿ ನಸೀರುದ್ದೀನಿಗೆ ಕತ್ತೆ ಕೊಡಲಿಕ್ಕೆ ಇಷ್ಟ ಇಲ್ಲದ ಕಾರಣ ತನ್ನ ಮಾತನ್ನೇ ಆತ ಸತ್ಯ ಅಂತ ಹೇಳೋದಕ್ಕೆ ತೊಡಗ್ತಾನೆ. ಇದು ಒಂದು ಕತೆ. ಇನ್ನು ಎರಡನೇ ಕಥೆಯನ್ನು ಹೇಳ್ತೇನೆ. ಒಂದು ದಿನ ನಸೀರುದ್ದೀನ ಮತ್ತು ಅವನ ಗೆಳೆಯರು ಎಲ್ಲ ಕೂತ್ಕೊಂಡು ಪಟ್ಟಾಂಗ ಹೊಡಿತಾ ಇರ್ತಾರೆ. ಅದರಲ್ಲಿ ಒಬ್ಬ ಕೇಳ್ತಾನೆ, ನಸೀರುದ್ದೀನ ನಿನಗೆ ಪ್ರಾಯ ಎಷ್ಟು ಈಗ ಅಂತ ಹೇಳಿ. ಆಗ ನಸೀರುದ್ದೀನ ಹೇಳ್ತಾನೆ, ನನಗೆ 40 ವರ್ಷ ಅಂತ ಹೇಳಿ. 40 ವರ್ಷವೇ? ಯಾಕಂದರೆ ನಸೀರುದ್ದೀನಂದು ಆಲ್ರೆಡಿ ಸುಕ್ಕುಗಟ್ಟಿದ ಮುಖ, ಬಿಳಿಯ ಕೂದಲು, ಇದೆಲ್ಲ ನೋಡಿ ಗೆಳೆಯರಿಗೆ ಅನುಮಾನ ಬಂತು. ಅವರು ಹೇಳ್ತಾರೆ, ಅಲ್ಲಯ್ಯ 10 ವರ್ಷದ ಹಿಂದೆ ನಿನ್ನ ಹತ್ರ ಇದೇ ಮಾತು ಕೇಳಿದ್ದೆ, ಆಗ ನೀನು ಹೇಳಿದ್ದೆ 40 ವರ್ಷ ಅಂತ, ಈಗಲೂ ಅದನ್ನೇ ಹೇಳ್ತಿದ್ದೀಯಲ್ಲ, ಏನು ಕತೆ ಅಂತ ಕೇಳಿದಾಗ ಅವ ಹೇಳ್ತಾನೆ, ನೋಡ್ರಪ್ಪ ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ, ನನ್ನದು ಯಾವಾಗಲೂ ಒಂದೇ ಮಾತು ಅಂತ ಹೇಳ್ತಾನೆ. ನೋಡಿ, ಇದು ನಸೀರುದ್ದೀನ ಕಥೆಗಳು. ಇನ್ನೊಂದಷ್ಟು ಕಥೆಗಳನ್ನು ಹೇಳ್ತೇನೆ. ಆಗಲೇ ನಾನು ಹೇಳಿದ್ದೆ ಕೆಲವು ಚಲನಚಿತ್ರದ ಹಾಡುಗಳಲ್ಲಿ ಒಂದು ಕತೆ ಬರ್ತದೆ ಅಂತೇಳಿ. ಅದು ಒಂದು ಕಾಲೇಜಿನ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಶಾಲೆಯ ಪ್ರೋಗ್ರಾಮ್ ಆಗಿರ್ಬೋದು, ಹೀಗೆ ಅದರಲ್ಲಿ ಒಂದು ಒಂದು ಕಥೆಯನ್ನು ದೃಶ್ಯ ಮಾಧ್ಯಮವಾಗಿ ಅಲ್ಲಿ ತೋರಿಸ್ತಾರೆ. ಈಗ ನಾನು ಹೇಳುವಂಥ ಒಂದು ಹಾಡು ಯಾವುದು ಹೇಳಿದರೆ, ಸುವರ್ಣ ಸೇತುವೆ ಚಿತ್ರದಲ್ಲಿ ವಾಣಿ ಜಯರಾಮ್ ಹಾಡಿದ ಹಾಡು. ಮಲ್ನಾಡಿ ಮೂಲಿನಿಯಾಗಿ ಇತ್ತೊಂದು ಸೋಮನಹಳ್ಳಿ, ಆ ಹಳ್ಳಿ ಎಲ್ಲ ಜನರು ಲೋಕಾನೇ ಗೊತ್ತಿಲ್ಲದವರು, ಅದರಲ್ಲಿ ಮುದುಕಿ ಒಬ್ಬಳು ಡೌಲಿಂದ ಮೇರಿತಿದ್ಲು, ಅವಳಂತೂ ಭೂಗಾಟಿ ಜಂಬಗಾತಿ. ಇದು ನನ್ನ ಕೋಳಿಯಿಂದಲೇ ಬೆಳಗಾಗುವುದು ಅನ್ನುವಂಥ ಒಂದು ಕಥೆಯನ್ನು ಅಲ್ಲಿ ಮಕ್ಕಳು ನೃತ್ಯ ರೂಪಕವಾಗಿ ತೋರಿಸ್ತಾರೆ. ಇದಕ್ಕೆ ಸಂಗೀತ ನೀಡಿದವರು ವಿಜಯಭಾಸ್ಕರ್, ಸಾಹಿತ್ಯ ದೊಡ್ಡರಂಗೇಗೌಡ. ಈಗ ಈ ಸುಂದರ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ. ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ರೆ ರೇಡಿಯೋ ಸಾರಗ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇವತ್ತು ನಾನು ನಸೀರುದ್ದೀನನ ಕಥೆಗಳನ್ನು ಹೇಳ್ತಾ ಇದ್ದೆ. ಬಹಳ ಸಣ್ಣ ಸಣ್ಣ ಸಣ್ಣ ಕಥೆಗಳು ಇದು, ಉದ್ದವಾಗಿ ಅಂತೂ ಖಂಡಿತ ಇರೋದಿಲ್ಲ. ಈಗ ಇನ್ನೊಂದು ಕತೆ, ನಾನು ಹೇಳುವ ಹೊತ್ತು ನೀವು ಕೇಳುವ ಹೊತ್ತು, ಕಳ್ಳರ ಕತೆ ಇದೆ. ಆಯ್ತಾ ಕೇಳಿ. ಒಂದು ರಾತ್ರಿ 4-5 ಮಂದಿ ಕಳ್ಳರು ನಸೀರುದ್ದೀನನ ಮನೆಗೆ ನುಗ್ಗಿಬಿಡ್ತಾರೆ. ದೂರದಿಂದಲೇ ಇದನ್ನು ನೋಡಿದ ನಸೀರುದ್ದೀನ್ ಏನು ಮಾಡ್ತಾನೆ ಹೇಳಿದರೆ, ಅವನ ಮನೆಯಲ್ಲೊಂದು ಬೀರು ಇರ್ತದೆ ಕಬಾಟು, ಅದರಲ್ಲಿ ನುಗ್ಗಿ ಬಾಗಿಲು ಹಾಕೊಂಡು ಬಿಡ್ತಾನೆ. ಕಳ್ಳರು ಮನೆಯನ್ನೆಲ್ಲ ಜಾಲಾಡ್ತಾರೆ, ಏನೂ ಸಿಗುವುದಿಲ್ಲ. ಆದರೂ ಕಳ್ಳರು ಬಿಡಲಿಲ್ಲ, ಏನಾದರೂ ಸಿಗಬಹುದು ಅಂತೇಳಿ ಪುನಃ ಮನೆಯನ್ನು ಹುಡುಕ್ತಾರೆ. ಒಬ್ಬ ಕಳ್ಳನಿಗೆ ಬೀರು ಕಾಣಿಸ್ತದೆ, ಖುಷಿಯಾಯಿತು. ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗಬೇಕಲ್ಲ, ಹಣವೋ ಚಿನ್ನವೋ ಕೊನೆ ಪಕ್ಷ ಬಟ್ಟೆ ಆದರೂ ಸಿಗಬೇಕಲ್ಲ ಅಂತ ಹೇಳಿ ಬೀರನ್ನು ಓಪನ್ ಮಾಡಿದಾಗ ಅಲ್ಲಿ ನೋಡ್ತಾನೆ ನಸೀರುದ್ದೀನ ಆ ಬೀರುವಿನೊಳಗೆ ಮೂದುಡಿಕೊಳ್ಳುತ್ತಿದ್ದ. ಕಳ್ಳ ಕೇಳ್ತಾನೆ, ಅರೆ ಇಲ್ಲೇನು ಮಾಡ್ತಾ ಇದೀಯಾ ನೀನು ಅಂತ ಹೇಳಿ. ಆಗ ನಸೀರುದ್ದೀನ್ ಹೇಳ್ತಾನೆ, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ವಲ್ಲ ಅಂತ ನನಗೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾಗದೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಆ ಟೈಮಿಗೆ ಬರುವಂತಹ ಅವನ ಉತ್ತರಗಳು, ಇದು ಬಹಳ ಒಂದು ಚಂದದ ಉತ್ತರ ಆಗಿರ್ತದೆ. ಇನ್ನೊಂದು ಕತೆ ಕೇಳಬೇಕಲ್ಲ ನಾನೀಗ. ಎಸ್, ಈ ಕತೆಯ ಹೆಸರು ಕತ್ತೆಗಿಷ್ಟು ಬೆಲೆ ಅಂತ ಹೇಳಿ. ಇಲ್ಲಿ ನಸೀರುದ್ದೀನ್ನ ಕತ್ತೆ ಏನಂದರೆ, ಅವನ ಎಲ್ಲ ಕತೆಗಳಲ್ಲಿ ಮಾಮೂಲಾಗಿ ಕತ್ತೆ ಒಂದು ಇರ್ತದೆ, ಅದು ಏನಂದರೆ ತೀರಾ ಸೋಮಾರಿಯಾಗಿ ಬಿಟ್ಟಿತು, ಏನು ಮಾಡಿದರೂ ಬದಲಾಗಲಿಲ್ಲ. ನಸೀರುದ್ದೀನಿಗೆ ಒಬ್ಬ ಅವನಿಗೆ ಬೇಸರ ಹಿಡಿದು ಹೋಯಿತು. ಈ ಕತ್ತೆಯನ್ನು ಏನಾದರೂ ಮಾಡಿ ಸಂತೆಗೆ ಹೋಗಿ ಮಾರಾಟ ಮಾಡಬೇಕು ಹಾಗಿಂತೇಳಿ ಅವನಲ್ಲಿ ಕತ್ತೆಯನ್ನು ಸಂತೆಗೆ ಕರ್ಕೊಂಡು ಹೋಗ್ತಾನೆ. ಅದರ ಗುಣ ಹೇಳ್ತಾನೆ, ಅಲ್ಲಿ 40 ನಾಣ್ಯಕ್ಕೆ ಅದನ್ನು ಮಾರಾಟ ಮಾಡ್ತಾನೆ. ಕತ್ತೆಯನ್ನು ಕೊಂಡವನಿದ್ದಾನಲ್ಲ, ಆ ಕತ್ತೆಯನ್ನು ಇದೇ ಸಂತೆಯಲ್ಲಿ ಮಾರಾಟ ಮಾಡಿ ಬಿಡಬೇಕೆಂದು ನಿರ್ಧರಿಸಿದ. ಅವನೇನು ಮಾಡ್ತಾನೆ, ಅಲ್ಲಿಯೇ ಆ ಕತ್ತೆಯನ್ನು ಹರಾಜು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕತ್ತೆಗೆ ಇಲ್ಲದಂತಹ ಒಂದೊಂದೇ ಒಳ್ಳೊಳ್ಳೆಯ ಗುಣಗಳನ್ನು ಹೇಳ್ತಾನೆ. ಏನು ನಮ್ಮ ಕತ್ತೆ ನೋಡಿ, ವಾವ್, ಎಷ್ಟು ಸಾಮಾನು ಹೊರ್ತದೆ ಇದು, ಇದರಷ್ಟು ಚಂದದ ಕತ್ತೆ ಈ ಸಂತೆಯಲ್ಲಿ ಇಲ್ಲವೇ ಇಲ್ಲ. ಈ ಥರದ ಅದರ ಗುಣಗಳನ್ನು ವರ್ಣರಂಜಿತವಾಗಿ ಹೇಳ್ತಾನೆ. 50 ನಾಣ್ಯಕ್ಕೆ ಅದನ್ನು ಮಾರಲು ನಿರ್ಧರಿಸ್ತಾನೆ. ಕತ್ತೆ ಮಾತಾಡುವ ರೀತಿ, ಅದರ ಸಾಮರ್ಥ್ಯ ಇತ್ಯಾದಿಗಳನ್ನೆಲ್ಲ ಕೇಳ್ತಾನೆ. ಅದನ್ನು ಮತ್ತೊಬ್ಬ ತಗೊಳ್ತಾನೆ. ಅವನದನ್ನು 60 ನಾಣ್ಯಗಳಿಗೆ ಕೂಗ್ತಾನೆ. ಕತ್ತೆಯ ಪರಂಪರೆ, ಕತ್ತೆಯ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ, ಮರಿ ಹಾಕಿದರೆ ಎಷ್ಟು ಹಣ ಸಿಗ್ಬೋದು, ಈ ರೀತಿ ಇದರ ಗುಣಗಾನವನ್ನು ಮಾಡತೊಡಗ್ತಾನೆ. ಇದನ್ನೆಲ್ಲ ನೋಡ್ತಾ ನಿಂತಿರ್ತಾನೆ ಯಾರು, ಆ ನಸೀರುದ್ದೀನ. ಅವನಿಗೆ ಅನಿಸ್ತದೆ, ಛೇ, ನನ್ನ ಕತ್ತೆಗೆ ಇಷ್ಟು ಗುಣ ಉಂಟ, ನನಗೆ ಗೊತ್ತಿರಲಿಲ್ಲ, ಇನ್ನು ಬೇರೆ ಯಾರಾದರೂ ನನ್ನ ಕತ್ತೆಯನ್ನು ತಗೊಂಡ್ರೆ ಅಂತೇಳಿ ಅವನು ಬಹಳ ಟೆನ್ಷನಿಂದ ಹೋಗಿ 70 ನಾಣ್ಯಗಳನ್ನು ಕೊಟ್ಟು ಆ ಕತ್ತೆಯನ್ನು ತೆಗೆದುಕೊಳ್ತಾನೆ, ಮನೆಗೆ ಹೊಡ್ಕೊಂಡು ಹೋಗ್ತಾನೆ. ಇದು ನಸೀರುದ್ದೀನನ ಕತೆಗಳು. ಒಮ್ಮೊಮ್ಮೆ ಮೂರ್ಖನಾಗಿ ಆತನನ್ನು ನೋಡಲಾಗ್ತದೆ, ಒಮ್ಮೊಮ್ಮೆ ಅತೀ ಬುದ್ಧಿವಂತನಂತೆ ಆತ ಉತ್ತರವನ್ನು ಕೊಡ್ತಾನೆ. ಎಸ್, ಇವಾಗ 2 ಕತೆಗಳನ್ನು ನಾನು ನಿಮಗೆ ಹೇಳಿದೆ. ಈಗ ಪುನಃ ಚಲನಚಿತ್ರದಲ್ಲಿರುವ ಮೂವಿಯಲ್ಲಿರುವ ಹಾಡುಗಳ ವಿಷಯಕ್ಕೆ ಬರ್ತೇನೆ. ನಾನು ಹೇಳಿದ್ದೆ ಆಗಲೇ, ಒಂದೊಂದು ಕತೆ ಇರುವಂಥ ಹಾಡುಗಳು ಬಹಳಷ್ಟಿವೆ ಅಂತ. ಈಗ ತಟ್ಟಾಂತ ನನಗೆ ನೆನಪಾಗೋದು ಗೀತಾ ಚಿತ್ರದ ಹಾಡು, ಕೇಳದೆ ನಿಮಗೀಗ ದೂರದಲ್ಲಿ ಯಾರು. ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಇದಕ್ಕೆ ಸಂಗೀತ ನೀಡಿದವರು ಇಳಯರಾಜ್, ಗಾಯನ SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ,
1: ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ನಸೀರುದ್ದೀನ್ ಅನ್ನ ಕತೆಗಳನ್ನು ಹೇಳ್ತಾ ಇದ್ದೆಲ್ಲ, 4 ಕತೆ ಆಯಿತು. ಈಗ ಇನ್ನೊಂದು ಕತೆ ಹೇಳ್ತೇನೆ. ಒಂದು ಸಾಯಂಕಾಲ ನಸೀರುದ್ದೀನ್ ತನ್ನ ಮನೆಯ ಹೊರಗಡೆ ರಸ್ತೆಯಲ್ಲಿ ಏನನ್ನೋ ಹುಡುಕ್ತಾ ಇದ್ದ. ಅದನ್ನು ನೋಡಿದ ಸ್ನೇಹಿತನೊಬ್ಬ ಬಂದು ಕೇಳ್ತಾನೆ, ನಸೀರುದ್ದೀನ್ ಅವರೇ, ಏನು ಹುಡುಕ್ತಾ ಇದ್ದೀರಿ ಅಂತ ಕೇಳಿದ. ಅದಕ್ಕೆ ನಸೀರುದ್ದೀನ್ ಹೇಳ್ತಾನೆ, ನೋಡಯ್ಯ, ನನ್ನ ಉಂಗುರ ಕಳೆದೋಗಿದೆ, ಅದನ್ನೇ ಹುಡುಕ್ತಾ ಇದ್ದೇನೆ ಅಂತೇಳಿ. ಈ ಸ್ನೇಹಿತ ಇದ್ದಾನಲ್ಲ, ಅವನು ನಸೀರುದ್ದೀನ್ ಜೊತೆ ಸೇರಿ ಉಂಗುರ ಹುಡುಕ್ಲಿಕ್ಕೆ ಪ್ರಾರಂಭಿಸ್ತಾನೆ. ಸಾಕಷ್ಟು ಸಮಯ ಹುಡುಕಿದ್ರೂ ಉಂಗುರ ಸಿಕ್ಕಲೇ ಇಲ್ಲ. ಬೇಸತ್ತ ಸ್ನೇಹಿತ ಹೇಳ್ತಾನೆ, ಅಲ್ಲ ನಸೀರುದ್ದೀನ್, ಉಂಗುರ ನಿಖರವಾಗಿ ಎಲ್ಲಿ ಬಿದ್ದಿತು, ನಿಮಗೆ ನೆನಪುಂಟಾ ಅಂತ ಕೇಳ್ತಾನೆ. ಅದಕ್ಕೆ ನಸೀರುದ್ದೀನ್ ಬಹಳ ಸಹಜವಾಗಿ ಹೇಳ್ತಾನೆ, ಏ, ಅದು ಮನೆಯ ಒಳಗಡೆ ಕತ್ಲೆಯಲ್ಲಿ ಬಿದ್ದಿತ್ತು ಮಾರಾಯ ಅಂತ. ಸ್ನೇಹಿತನಿಗೆ ಆಶ್ಚರ್ಯ ಆಯಿತು, ಅಲ್ಲ, ಮನೆಯ ಒಳಗಡೆ ಬಿದ್ದ ಉಂಗುರವನ್ನು ರಸ್ತೆಯಲ್ಲಿ ಯಾಕೆ ಹುಡುಕ್ತಿದ್ದಿ ಅಂದಾಗ ನಸೀರುದ್ದೀನ್ ನಗಾಡ್ತಾ ಹೇಳ್ತಾನೆ, ಯಾಕಂದ್ರೆ ಮನೆಯೊಳಗೆ ಕತ್ಲಿದೆ, ಇಲ್ಲಿ ರಸ್ತೆಯಲ್ಲಿ ದೀಪದ ಬೆಳಕಿದೆ ಅಲ್ವಾ, ಕತ್ಲಲ್ಲಿ ಹೇಗೆ ಹುಡುಕೋದು, ಹಾಗಾಗಿ ಬೆಳಕಿಗೆ ಬಂದು ಹುಡುಕ್ತಾ ಇದ್ದೇನೆ ಅಂತ ಹೇಳಿ ನಸೀರುದ್ದೀನ್ ಇಲ್ಲಿ ಉತ್ತರಿಸ್ತಾನೆ. ಒಮ್ಮೆ ನಸೀರುದ್ದೀನ್ ಬಜಾರ್ನಲ್ಲಿ ನನಗೆ ಜಗತ್ತಿನಲ್ಲಿ ಎಲ್ಲ ರಹಸ್ಯಗಳು ಗೊತ್ತು ಅಂತ ಹೇಳಿ ಜಂಬ ಕೊಚ್ಚಿಕೊಳ್ತಾ ಇದ್ದ. ಇದನ್ನು ಕೇಳ್ತಿದ್ದಂಥ ಒಬ್ಬ ಜಾಣ ಯುವಕ ಅವನ ಕೈಗೆ ಒಂದು ಮೊಟ್ಟೆಯನ್ನು ಕೊಟ್ಟು ಹೇಳ್ತಾನೆ, ಹಾಗಾದರೆ ನನ್ನ ಕೈಯಲ್ಲಿ ಏನಿದೆ ಹೇಳು ನೋಡೋಣ ಅಂತ. ಆಗ ಅವ ಹೇಳ್ತಾನೆ, ಅಂದರೆ ಕಣ್ಣು ಮುಚ್ಚಿ ಹೇಳಬೇಕಾಯ್ತಾ, ಅವನು ಹೇಳ್ತಾನೆ, ನನಗೇನಾದರೂ ಒಂದು ಸುಳಿವು, ಒಂದು ಕ್ಲೂ ಕೊಡು ಅಂತೇಳಿ. ಆಗ ಅವ ಹೇಳ್ತಾನೆ, ಅದರ ಒಳಗಡೆ ಹಳದಿ ಭಾಗವಿದೆ, ಹೊರಗಡೆ ಬಿಳಿ ಕವಚವಿದೆ ಎಂದ. ನಸೀರುದ್ದೀನ್ ಯೋಚನೆ ಮಾಡಿ ಹೇಳ್ತಾನೆ, ಇದರ ಒಳಗಡೆ ಹಳದಿ ಬಣ್ಣದ ಹಲ್ವ ಇರುವ, ಹೊರಗೆ ಬಿಳಿ ಬಣ್ಣದ ಮೂಲಂಗಿ ಸವರಿದ ಒಂದು ವಿಚಿತ್ರ ತರಕಾರಿ ಎಂದನು. ಎಲ್ಲರೂ ನಗಾಡ್ತಾರೆ ಉತ್ತರವನ್ನು ಕೇಳಿ. ನಸೀರುದ್ದೀನ್ ಮುಖ ಸಣ್ಣದು ಮಾಡಿಕೊಳ್ತಾನೆ. ಕೆಲವೊಮ್ಮೆ ಏನು ಗೊತ್ತಾ, ಉತ್ತರ ಕಣ್ಣ ಮುಂದೆಯೇ ಅಷ್ಟು ಸರಳವಾಗಿದ್ದರೂ ನಾವು ಜಗತ್ತಿನ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಯೋಚಿಸ್ತಾ ತಪ್ಪು ದಾರಿಯನ್ನು ತೊಳಿತೇವೆ. ಕೆಲವು ಸಂದೇಶಗಳು ಅವನ ಕಥೆಯಲ್ಲಿದೆ. ಕೆಲವೊಮ್ಮೆ ಮೂರ್ಖತನದ ಉತ್ತರಗಳು, ಕೆಲವೊಮ್ಮೆ ಜಾಣತನದ ಉತ್ತರಗಳು ನಸೀರುದ್ದೀನನ ಕಥೆಗಳಲ್ಲಿ ನಾವು ನೋಡಬಹುದು. ಈ ಥರದ ಕಥೆಗಳು ಮಕ್ಕಳ ಹೃದಯ ಮತ್ತು ಆತ್ಮದಲ್ಲಿ ಉಳಿಯುವ ಸಾಧ್ಯತೆಗಳು ಜಾಸ್ತಿ. ಕತೆ ಪುಸ್ತಕ ನಮ್ಮ ಸ್ನೇಹಿತನಾಗಿರ್ತಾನೆ. ಹಿಂದೆ ಗುರುಗಳು ಅಥವಾ ಮನೆ ಹಿರಿಯರು ಯಾವುದೋ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಒಂದು ಮುಖ್ಯ ಸಾಧನ. ನಮ್ಗೆ ಗೊತ್ತಿರದ ವಿಷಯ ನಾವು ಗುರುಗಳ ಹತ್ರ ಕೇಳ್ತಿದ್ದೆವು, ಹಿರಿಯರ ಹತ್ರ ಕೇಳ್ತಾ ಇದ್ದೆವು. ಆದರೆ ಈಗ ಎಲ್ಲವೂ ಪುಸ್ತಕಗಳಲ್ಲಿ ಇದೆ. ಅದನ್ನು ಓದುವುದರಿಂದ ಮನುಷ್ಯನ ಸಾಮಾಜಿಕ ಮತ್ತು ಮಾನಸಿಕ ಬೆಳವಣಿಗೆ ನಡೆಯುತ್ತದೆ. ಸರಳ ಕನ್ನಡ ಕಥೆಯು ಪ್ರಪಂಚದ ಬಾಲ್ಯದ ನೆನಪುಗಳನ್ನು ನಮ್ಮ ಜೀವನಕ್ಕೆ ಮರಳಿ ತರುತ್ತದೆ. ಕಲಿಕೆ, ಮನರಂಜನೆ ಮತ್ತು ಅನುಭವಗಳನ್ನು ನೀಡುತ್ತದೆ. ಕಥೆಗಳು ನಮಗೆ ಬದುಕುವುದನ್ನು, ವಿಚಾರ ಮಾಡುವುದನ್ನು ಕಲಿಸುವುದರ ಜೊತೆಗೆ ಆಲೋಚಿಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಥೆಗಳ ಮೂಲಕ ಪುರಾಣಗಳನ್ನು ನಾವು ತಿಳ್ಕೊಳ್ಬಹುದು, ಹಿಂದಿನ ಇತಿಹಾಸಗಳನ್ನು ತಿಳಿಯಲು ಕೂಡ ಸಾಧ್ಯವಾಗ್ತದೆ. ಯಾಕಂದರೆ ನೋಡಿ, ಈಗ ಸಮುದ್ರ ಮಂಥನದ ಕಥೆಯನ್ನು ತಿಳ್ಕೊಂಡ್ರೆ ಅಲ್ಲಿ ಒಂದು ವಿಷಯ ಬರ್ತದೆ, ಅಮೃತವನ್ನು ಯಾರು ಕುಡಿಬೇಕು ಅಂತ ಹೇಳಿ. ದೇವರುಗಳು ರಾಕ್ಷಸರ ನಡುವೆ ಒಂದು ಭೀಕರ ಹೋರಾಟವು ನಡೀತದೆ. ಇದರಿಂದ ಏನು ಅರ್ಥ ಆಗ್ತದೆ? ನಾವು ಕೆಟ್ಟ ಅಂಶಗಳನ್ನು ನಾವು ನಿವಾರಿಸಬೇಕು, ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅನ್ನುವಂಥದ್ದು. ಹೀಗೆ ಅನೇಕ ಉದಾಹರಣೆಗಳಿದೆ. ಏಕಲವ್ಯನ ಕತೆ, ಶಿಕ್ಷಕರಿಗೆ ನಾವು ಹೇಗೆ ಗೌರವವನ್ನು ಕೊಡಬೇಕು ಮತ್ತು ನಮ್ಮ ಗುರಿಯನ್ನು ಸಾಧಿಸುವುದು ಹೇಗೆ ಅನ್ನುವುದನ್ನು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಆಮೇಲೆ ಶ್ರವಣಕುಮಾರನ ಕತೆ, ಹೆತ್ತವರನ್ನು ಗೌರವಿಸುವುದು, ಆಮೇಲೆ ಅವರು ಅನಾರೋಗ್ಯದಿಂದ ಬಳಲ್ತಿದ್ರೆ ಅವರನ್ನು ನೋಡಿಕೊಳ್ಳಬೇಕು, ಈ ಕಥೆಯನ್ನು ನಮಗೆ ಹೇಳುತ್ತದೆ. ಆಮೇಲೆ ಪ್ರಹ್ಲಾದನ ಕತೆ, ದೇವರು ಎನ್ನುವುದು ಒಂದು ಅಂತಿಮ ಶಕ್ತಿ, ಆ ಶಕ್ತಿಯಲ್ಲಿ ಹೇಗೆ ನಾವು ನಂಬಿಕೆಯನ್ನು ಹೊಂದಿರಬೇಕು ಎಂಬುದನ್ನು ತೋರಿಸ್ತದೆ. ಕಥೆಗಳ ಮಹಿಮೆಯ ಅಂಥದ್ದು. ಕನ್ನಡ ಕಥೆಗಳ ಪ್ರಪಂಚವು ತುಂಬ ಕುತೂಹಲಕಾರಿಯಾಗಿದೆ ಮತ್ತು ಪದಗಳ ಮೂಲಕ ಹೃದಯಕ್ಕೆ ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ಈಗ ಹೆಚ್ಚಾಗಿ ಕಥೆಗಳು ಶುರುವಾಗೋದು ಹೇಗೆ ಕೇಳಿದರೆ, ಒಂದೂರಲ್ಲಿ ಒಬ್ಬ ರಾಜ ಇದ್ದ, ಒಂದು ರಾಣಿ ಇದ್ಲು, ಈ ಥರದ ಕತೆ ಶುರುವಾಗೋದು. ಇದು ಕೇಳುವಾಗಲೇ ಒಂಥರ ಖುಷಿ ಆಗ್ತದೆ. ಹಾಗಾಗಿ ಇಂತಹುದೇ ಒಂದು ವಾಕ್ಯದಿಂದ ಶುರುವಾಗುವ ಹಾಡು ಮೆಲೋಡಿ ಚಿತ್ರದ ಹಾಡು. ಇದ್ದರು ಒಂದು ಊರಲ್ಲಿ ರಾಜರಾಣಿ, ಇಬ್ಬರು ಏರಿ ಕುಂತಾಯಿತು ಪ್ರೀತಿ ದೋಣಿ. ಇದು ಸಂಗೀತ ನೀಡಿದವರು LN ಶಾಸ್ತ್ರಿ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಇದನ್ನು ಹಾಡಿದವರು ರಾಜೇಶ್ ಕೃಷ್ಣನ್, ಅದರ ಜೊತೆಗೆ ಈ ಮೂವಿಯ ಹೀರೋ ಕೂಡ ರಾಜೇಶ್ ಕೃಷ್ಣನ್. ಈಗ ಈ ಹಾಡು ನಿಮಗಾಗಿ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ಮತ್ತೆ ಬಂದೆ ನಾನು, ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ನಸೀರುದ್ದೀನನ ಕಥೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ಈಗ ಏನು ಗೊತ್ತುಂಟ, ಈ ನಸೀರುದ್ದೀನನ ಕಥೆಗಳನ್ನು ಕೇಳ್ತಾ ಕೇಳ್ತಾ ಇದ್ರೆ ನಮಗೆ ನಗು ಕೂಡ ಬರ್ತದೆ. ಒಂದು ಕಡೆಯಲ್ಲಿ ನಮ್ಮ ಯೋಚನೆ, ನಾವು ಯೋಚಿಸುವ ಹಾಗೆ ಅದನ್ನು ನಮ್ಮನ್ನು ಮಾಡ್ತದೆ. ಯಾಕಂದರೆ ಆತನ ಒಂದು ಚತುರತೆ ಉತ್ತರ ಕೊಡುವುದು, ಜೊತೆಗೆ ಹಾಸ್ಯ ಪ್ರಜ್ಞೆ ಅವನಿಗಿರುವಂಥದ್ದು ಎಲ್ಲವೂ ಪ್ರಸಿದ್ಧ. ಖಂಡಿತವಾಗಿಯೂ ಈ ಮುಲ್ಲಾ ನಸೀರುದ್ದೀನ್ ಕಥೆಗಳ ವಿಶೇಷತೆಯೇ ಇದು. ಮೇಲ್ನೋಟಕ್ಕೆ ಅದು ತಮಾಷೆಯಾಗಿ ಕಾಣಿಸಿಕೊಳ್ಳುತ್ತದೆ, ಅವುಗಳ ಆಳದಲ್ಲಿ ಒಂದು ದೊಡ್ಡ ಜೀವನ ಸತ್ಯವೇ ಅಡಗಿದೆ. ಅವನ ಕಥೆಗಳು ಕೇವಲ ನಗಿಸುವುದಕ್ಕಷ್ಟೇ ಸೀಮಿತವಾಗಿರದೆ ಮನುಷ್ಯನ ಮೂರ್ಖತನ, ದುರಾಶೆ ಮತ್ತು ಅಹಂಕಾರವನ್ನು ಅತ್ಯಂತ ಸರಳವಾಗಿ ಹಾಸ್ಯದ ಮೂಲಕವೇ ಅದನ್ನು ಎತ್ತಿ ತೋರಿಸ್ತದೆ. ಅದಕ್ಕೆ ಹೇಳುವುದು, ಮುಲ್ಲಾ ನಗಿಸುತ್ತಲೇ ಚುಚ್ಚುತ್ತಾನೆ, ಚುಚ್ಚುತ್ತಲೇ ಯೋಚನೆಗೆ ಹಚ್ಚುತ್ತಾನೆ ಎಂದು. ಈಗ ನಸೀರುದ್ದೀನನ ಇನ್ನೊಂದು ಕಥೆಯನ್ನು ಹೇಳ್ತೇನೆ. ಒಂದು ರಾತ್ರಿ ಮುಲ್ಲಾ ನಸೀರುದ್ದೀನ್ ತನ್ನ ಮನೆಯಲ್ಲಿ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಯಾಕೋ ಸಣ್ಣಗೆ ಎಚ್ಚರ ಆಯಿತು. ಕಣ್ಣು ಬಿಟ್ಟು ನೋಡಿದರೆ ಇಬ್ಬರು ಕಳ್ಳರು ಮನೆಯೊಳಗೆ ನುಗ್ಗಿ ಸಿಕ್ಕ ಸಿಕ್ಕ ಸಾಮಾನುಗಳನ್ನೆಲ್ಲ ಒಂದು ದೊಡ್ಡ ಮೂಟೆಗೆ ತುಂಬ್ತಾ ಇದ್ರು. ನಸೀರುದ್ದೀನ್ ಬಿಡಿ ಬಹಳ ಬುದ್ಧಿವಂತ ಆತ, ಕಳ್ಳರ ಎದುರು ಹೋಗಿ ಗಲಾಟೆ ಮಾಡಿದರೆ ಜೀವಕ್ಕೆ ಅಪಾಯ ಅಲ್ವೇ ಎಂತ ಯೋಚಿಸಿದ. ಅವನು ಏನು ಮಾಡಿದ ಹೇಳಿದ್ರೆ, ಕಂಬಳಿಯನ್ನು ತಲೆ ಮೂಗಿನ ತನಕ ಮುಚ್ಚಿಕೊಂಡು ಗಟ್ಟಿಯಾಗಿ ಮಲಗಿದಂತೆ ನಟಿಸಿದ. ಕಳ್ಳರು ಮನೆಯಲ್ಲಿನ ಪಾತ್ರೆ ಪಗಡ ಬಟ್ಟೆ ಬರೆ ಧಾನ್ಯ ಎಲ್ಲವನ್ನ ಮೂಟೆಗೆ ಕಟ್ಟಿ ಅದನ್ನು ಬೆನ್ನೆಯನ್ನ ಮೇಲೆ ಹೊತ್ತು ಹೊರಡಲು ಸಿದ್ಧರಾಗ್ತಾರೆ. ಕಳ್ಳರು ಮನೆಯಿಂದ ಹೊರಗೆ ಹೆಜ್ಜೆ ಇಡುತ್ತಿದ್ದಂತೆ ಮುಲ್ಲಾ ನಸೀರುದ್ದೀನ್ ಏನು ಮಾಡ್ತಾನೆ, ಚೂರೂ ಸದ್ದಾಗದಂತೆ ತನ್ನ ಹಾಸಿಗೆ ಮತ್ತು ಕಂಬಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಅವರ ಹಿಂದೆ ಹೊರಡ್ತಾನೆ. ಕಳ್ಳರು ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಿದ್ರೆ ಈ ಮುಲ್ಲಾ ನಸೀರುದ್ದೀನ್ ಅವರ ಹಿಂದೆಯೇ ಹೆಜ್ಜೆ ಹಾಕ್ತಾ ಇದ್ದ. ಸ್ವಲ್ಪ ದೂರ ಹೋದ ನಂತರ ಒಬ್ಬ ಕಳ್ಳ ಹಿಂದೆ ತಿರುಗಿ ನೋಡಿದ. ಯಾಕೋ ಅವನಿಗೆ ಸಂಶಯ ಬಂದು ನೋಡಿದ್ದ. ಅವನು ನೋಡ್ತಾನೆ, ಈ ನಸೀರುದ್ದೀನ್ ತನ್ನ ಹಾಸಿಗೆ ಹೊದಿಕೆಯೊಂದಿಗೆ ನಿಂತಿರುವುದನ್ನು ನೋಡಿ ಹೆದರ್ತಾನೆ ಈ ಕಳ್ಳ. ಅವ ಕೇಳ್ತಾನೆ, ಯಾರಪ್ಪ ನೀನು, ನಮ್ಮನ್ನೇಕೆ ಹಿಂಬಾಲಿಸ್ತಿದ್ಯಾ ಅಂತ ಕೇಳಿದ. ಅದಕ್ಕೆ ನಸೀರುದ್ದೀನ್ ಅತ್ಯಂತ ವಿನಯದಿಂದ ಹೇಳ್ತಾನೆ, ಅಯ್ಯೋ ನೀವೇಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ, ನನ್ನ ಮನೆಯಲ್ಲಿದ್ದ ಎಲ್ಲ ಸಾಮಾನುಗಳನ್ನು ನೀವೇ ತಗೊಂಡು ಬರ್ತಿದ್ರಲ್ಲ. ನಾನು ಎಣಿಸ್ಕೊಂಡೆ ನಾವೆಲ್ಲರೂ ಸೇರಿ ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೇವೆ ಅಂತ ಹೇಳಿ, ಅದಕ್ಕೆ ನಾನು ಕೂಡ ಹಾಸಿಗೆ ಕಂಬಳಿಯನ್ನು ತಗೊಂಡು ನಿಮ್ಮ ಜೊತೆಗೆ ಬಂದು ಬಿಟ್ಟೆ ಅಂತ ಹೇಳಿ. ಮುಲ್ಲನ ಈ ಅನಿರೀಕ್ಷಿತ ಚತುರತೆ ಮತ್ತು ಮಾತು ಕೇಳಿ ಕಳ್ಳರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಇವನ ಜೊತೆ ಆಟ ಆಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಅಂತ ಅದ್ಕೊಂಡು ಕದ್ದ ಮೂಟೆಯನ್ನು ಅಲ್ಲೇ ಬಿಸಾಡಿ ಜೀವ ಉಳಿಸ್ಕೊಂಡ್ರೆ ಸಾಕಂತೇಳಿ ಅಲ್ಲಿಂದ ಓಡಿ ಹೋಗ್ತಾರೆ. ಯಾಕಂದರೆ ಇಲ್ಲಿ ನೋಡಿ, ಕಳ್ಳನನ್ನು ನೋಡಿ ಅವನು ಹೆದರಬಹುದಿತ್ತು, ಆದರೆ ಹೆದರದೆ ಯೋಚನೆ ಮಾಡಿ ಆತ ಬುದ್ಧಿವಂತಿಕೆಯಿಂದಲೇ ಉತ್ತರ ಕೊಡ್ತಾನೆ. ಇದು ನಸೀರುದ್ದೀನನ ವಿಶೇಷ. ಇನ್ನೊಂದು ಕಥೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತೇನೆ. ಒಂದು ಚಳಿಗಾಲದ ದಿನ ಬಡಹಳ್ಳಿಗನೊಬ್ಬ ಊರಿನ ದೊಡ್ಡ ಒಂದು ಹೋಟೆಲ್ ಒಂದರ ಮುಂದೆ ನಿಂತಿದ್ದ. ಅಲ್ಲಿ ಕುಕ್ ಮಾಡ್ತಾನಲ್ಲ, ಅವನು ದೊಡ್ಡ ಪಾತ್ರೆಯಲ್ಲಿ ರುಚಿಕರವಾದ ಸೂಪನ್ನು ಕುದಿಸ್ತಾ ಇದ್ದ. ಅದರ ಸುವಾಸನೆ ಆಹಾ ಬಹಳ ಅದ್ಭುತ. ಆ ಬಡವನ ಹತ್ತಿರ ಈ ಸೂಪ್ ಕೊಂಡು ಕುಡಿಯಲು ಹಣ ಇರಲಿಲ್ಲ. ಹಾಗಾಗಿ ಅವನು ತಾನು ತಂದಿದ್ದ ಈ ಒಣ ರೊಟ್ಟಿಯ ತುಂಡನುಂಟಲ್ಲ, ಆ ಸೂಪ್ನಿಂದ ಪರಿಮಳವನ್ನು ಆಹಾ ಮೂಗಿನಿಂದ ತೆಗೆದುಕೊಂಡು ಅದರಲ್ಲಿ ಆ ಪರಿಮಳಕ್ಕೆ ಅದ್ದಿದ ಹಾಗೆ ಮಾಡಿ ತಿನ್ನಲಾರಂಭಿಸಿದ. ಇದನ್ನು ನೋಡಿದ ಈ ಕಂಜೂಸ್ ಹೋಟೆಲ್ ಮಾಲೀಕನಿಗೆ ಕೋಪ ಬಂತು. ಅವನು ಬಡವನ ಕಾಲರ್ ಹಿಡಿದು ಹೇಳ್ತಾನೆ, ನನ್ನ ಹೋಟೆಲ್ನ ಸೂಪ್ನ ಸುವಾಸನೆಯನ್ನು ನೀನು ಫ್ರೀಯಾಗಿ ಉಚಿತವಾಗಿ ಬಳಸಿಕೊಂಡಿದ್ದೀಯಾ, ಅದಕ್ಕೆ ನನಗೆ ಹಣ ಕೊಡಬೇಕು ಎಂದು ಗಲಾಟೆ ಶುರು ಮಾಡಿದ. ವಿಷಯ ದೊಡ್ಡದಾಯಿತು. ಇಬ್ಬರು ನ್ಯಾಯಕ್ಕಾಗಿ ಈ ನಸೀರುದ್ದೀನ್ನ ಹತ್ರನೇ ಬಂದು ಬಿಡ್ತಾರೆ. ನಸೀರುದ್ದೀನ್ ಇಬ್ಬರ ವಾದವನ್ನು ಶಾಂತವಾಗಿ ಕೇಳ್ತಾನೆ. ನಂತರ ಹೋಟೆಲ್ ಮಾಲೀಕನಿಗೆ ಹೇಳ್ತಾನೆ, ಕರೆಕ್ಟ್ ಕರೆಕ್ಟ್, ಇವನು ನಿನಗೆ ಹಣ ಕೊಡಬೇಕಾಗಿರುವುದು ನ್ಯಾಯಸಮ್ಮತವಾಗಿದೆ ಎಂದ. ಆಹಾ ಮಾಲೀಕನಿಗೆ ಖುಷಿಯೋ ಖುಷಿ. ತಕ್ಷಣ ನಸೀರುದ್ದೀನ್ ಏನು ಮಾಡ್ತಾನೆ, ತನ್ನ ಜೇಬಿನಿಂದ ಕೆಲವು ಬೆಳ್ಳಿಯ ನಾಣ್ಯಗಳನ್ನು ಹೊರತೆಗೆದು ಅದನ್ನು ಹೋಟೆಲ್ ಮಾಲೀಕನ ಕಿವಿಯ ಹತ್ತಿರ ತಂದು ಕೈಯಲ್ಲಿ ಜೋರಾಗಿ ಟನ್ ಟನ್ ಅಂತ ಸದ್ದು ಮಾಡ್ತಾನೆ. ಮಾಲೀಕ ಆಸೆಯಿಂದ ಕೈ ಚಾಚಿದಾಗ ಮುಲ್ಲಾ ನಾಣ್ಯಗಳನ್ನು ವಾಪಸ್ ತನ್ನ ಜೇಬಿಗೆ ಹಾಕಿಕೊಳ್ತಾನೆ. ಮಾಲೀಕ ಗಾಬರಿಯಿಂದ, ಮುಲ್ಲಾ ಸಾಹೇಬ್ರೆ ಇದೇನು, ಹಣವನ್ನು ನನ್ನ ಕೈಗೆ ಕೊಡದೆ ಜೇಬಿಗೆ ಹಾಕೊಂಡ್ರಿ ಎಂದು ಕೇಳಿದ. ಅದಕ್ಕೆ ನಸೀರುದ್ದೀನ್ ಗಂಭೀರವಾಗಿ ನಗುತ್ತಾ ಹೀಗೆ ತೀರ್ಪು ಕೊಡ್ತಾನೆ, ನೋಡು ಗೆಳೆಯ, ನ್ಯಾಯ ಎಲ್ಲರಿಗೂ ಸಮ. ಈ ಬಡವ ನಿನ್ನ ಸೂಪನೇನು ಕೊಡದಿರಲಿಲ್ಲ, ಕೇವಲ ಅದರ ಸುವಾಸನೆಯನ್ನು ಮಾತ್ರ ತಗೊಂಡಿದ್ದ. ಹಾಗಾಗಿ ಅದಕ್ಕೆ ಪ್ರತಿಯಾಗಿ ನೀನು ಕೇವಲ ಈ ನಾಣ್ಯಗಳ ಸದ್ದನ್ನು ಮಾತ್ರ ಕೇಳಬಹುದು. ಈಗ ಲೆಕ್ಕ ಚುಕ್ತಾಯಿತು, ಇಬ್ಬರು ಹೊರಡಿ ಅಂತ ಹೇಳ್ತಾನೆ. ಹೋಟೆಲ್ ಮಾಲೀಕನಿಗೆ ತನ್ನ ದುರಾಶೆಯ ಅರಿವಾಗಿ
ಮುಖ ಸಣ್ಣಗೆ ಮಾಡಿದುಕೊಂಡು ಅಲ್ಲಿಂದ ಜಾಗವನ್ನು ಖಾಲಿ ಮಾಡ್ತಾನೆ. ಈ ಬಡವ ನಸೀರುದ್ದೀನಿಗೆ ಕೈ ಮುಗಿದು ಧನ್ಯವಾದವನ್ನು ಅರ್ಪಿಸ್ತಾನೆ. ಹಾ, ಈಗ ಕಥೆಗಳನ್ನು ಕೇಳಿದ್ರಿ. ಕಥೆಗಳು ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅಮ್ಮನ ತೊಡೆಯ ಮೇಲೆ ಮಲಗಿ ಕಥೆಯನ್ನು ಕೇಳುತ್ತಿದ್ದರೆ ಸ್ವರ್ಗವೇ ಕೈಗೆ ದೊರಕಿದ ಹಾಗೆ. ಕಥೆಗಳಲ್ಲಿ ಬರುತ್ತಿದ್ದ ರಾಜಕುಮಾರಿ ರಾಜಕುಮಾರಿ ಇದೆಲ್ಲವೂ ನಾವೇ ಆದ ಹಾಗೆ. ರಕ್ಕಸನ ಕತೆ ಕೇಳಿದ್ರಂತೂ ಅಮ್ಮನ ಸೆರಗಿನಲ್ಲಿ ನಮ್ಮ ತಲೆಯನ್ನು ಮರೆಮಾಚಿಯಾದರೂ ಕತೆಗಳನ್ನು ಕೇಳುತ್ತಿದ್ದೆವು. ದಿನವೂ ದೀಪ ಹಚ್ಚುವ ಹೊತ್ತಿಗೆ ರಾಮಾಯಣದ ಮಹಾಭಾರತದ ಕತೆಗಳನ್ನು ಅಜ್ಜಿಯ ಅಥವಾ ಅಜ್ಜನ ಬಾಯಲ್ಲಿ ಕೇಳುವುದೇ ಒಂದು ಪರಮ ಸುಖ. ಈಗಿನ ಮಕ್ಕಳಿಗೆ ಇದನ್ನು ಕೇಳುವ ಅಭ್ಯಾಸವೂ ಇಲ್ಲ, ಕತೆಗಳನ್ನು ಹೇಳುವವರೂ ಇಲ್ಲ. ಇವತ್ತಿಗೂ ನಮಗೆ ಚಂದಮಾಮನ ಕತೆಗಳು, ರಾಮಾಯಣದ ಮಹಾಭಾರತದ ಕತೆಗಳು, ಪಂಚತಂತ್ರದ ಕತೆಗಳು ಎಲ್ಲವನ್ನ ಕೇಳಿ ಬೆಳೆದವರು ನಾವು. ಅದೊಂದು ಅದ್ಭುತ ಲೋಕ. ಈ ಲೋಕದಲ್ಲಿ ಕತೆಗಳನ್ನು ಕೇಳುತ್ತಾ ಕೇಳುತ್ತಾ ನಿದ್ದೆಗೆ ಜಾರುವುದು ಅದು ಹೇಗೆ ಎಂದೇ ತಿಳಿಯುತ್ತಾ ಇರಲಿಲ್ಲ. ಮತ್ತದೇ ಕತೆಯನ್ನು ಮರುದಿನ ಅಮ್ಮ ಹೇಳಿದರೂ ಅದು ಹೊಸತರಂತೆ ನಮಗೆ ಭಾಸವಾಗ್ತಾ ಇತ್ತು. ಇದುವರೆಗೆ ನಸೀರುದ್ದೀನ್ನ ಕತೆಗಳನ್ನು ಕೇಳಿದಿರಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಹಾಜರಾಗ್ತೇನೆ. ಹೋಗುವುದಕ್ಕಿಂತ ಮುಂಚೆ ಎಲ್ಲರೊಳಗೂ ಒಂದು ಕತೆ ಇದೆ. ಆ ಕತೆಗೊಂದು ಬಣ್ಣವಿದೆ, ಒಂದು ರೂಪವಿದೆ. ಕತೆ ಹೇಳುವೆ, ನನ್ನ ಕತೆ ಹೇಳುವೆ. ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕತೆ ಹೇಳುವೆ. ಇದು ನಾಗರಹಾವು ಚಿತ್ರದ ಹಾಡು. ಇದನ್ನು ಹಾಡಿದವರು ಪಿ ಸುಶೀಲ, ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ಜಿ ಉದಯಶಂಕರ್. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಮತ್ತೊಮ್ಮೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಹೇಳು, ನಿಂಗೆ ಲೈಕ್ ಕಾಪಿ ಬಾರಿ ಕಮ್ಮಿ, ಲೈಕ್ ಕಾಯ್ಬೇಕು ಹೇಳ್ಬಿಟ್ಟು ಪೂಜಾ ರಾಜಾ ಸೇಮ್ ಟೈಮ್ ಸೇಮ್ ಪ್ಲೇಸ್ ಅದ.
1: ಹವಮಾನ ಅಂತ ಬಾರಿ ಜೋರು ನಂಚ ಮೂಲೆ
2: ತಿರುಗುಂಡು ಬಣ್ಣದ ಬೊಗೊರಿ ಮೋನಡಿ ಊರುಂಡು ರಟ್ಟು ಗುರಿ ಕುಡಗಿಂಡು
1: ಬಲ್ಲೆ ಬಲ್ಲೆ
2: ತಿನ್ಕಂದು ಪೋನಗ ಚೀಟದ ಬೇಲ್ಪುರಿ ತಿನರೆಂದು ಪೋನಗ ನಡುಟುಲ್ಲೆ ಓಂಪುರಿ ಕುಡಗಿಂಡು
1: ಬಲ್ಲೆ
2: ನೀರುಂಡೆ ಪರಿಯರ ನೀರು
1: ಬಾಜಲ
2: ಬಾಜಲ
1: ಕುಂತಲೆ
2: ಕಾಣತ್ತೆ ನೀರತ್ತೆ ತೂನಗ ತೋಜುವಲು ಮೋಲ್ ಬಾರಿ ಸಿಂಪುಲು ಪೊಲ್ಲುಡು ಮೋಲ್ ಮೊಲ್ಲತ್ತೆ ಡಿಂಪುಲು
1: ನೀ ನೀರ್ ಬರ್ಲಿ
2: ಮಮ್ಮಿನ ಪೊಣ್ಣಿತ್ತೀರಿ ಪಾಪದ ಪೊಣ್ಣನೆ ಮದ್ಮೆವಡು ಪಾಪದ ಪೊಣ್ಣನೆ ಮದ್ಮೆವಡು
1: ಅಂದೆ
2: ಕಾವ್ಯ ಎಲ್ಲ ಇಲ್ಲಡೆ ಬರ್ಪಾರ ಇಜಿಜಲೆ ಕಂಡಬಿಟ್ರೆ ಬೇಲಂಡಿ ಮಮ್ಮಿಗೆ ಪರಿಚಯ ಮಾಡ್ಕೊಡ್ರೆ ಮಮ್ಮಿಗೆ ಪರಿಚಯ
1: ಮಾಡ್ಕೊಡ್ರೆ
2: ಈರು ಪೊರ್ಚಿ ಬಂಡಲೆ ಆಂಟಿಡಗಿ
1: ಅದೇ ಬೇಲಂಡಿ ಸ್ವಾಮಿ ಕಂಡಬಿಟ್ಟೆ
2: ಕಾವ್ಯ ಈರೊಂಚೂರು ನಡತಂದು ಬಲಿ ನಡತಂದು ಬಣ್ಣಗ ನವಿಲಿದ ನಡಕೆ ತೆಳಿತೊಂದು ಬಣ್ಣಗ ಚನಿಲಿದ ತೆಲಿಕೆ
1: ಬೋಡಾಂಡು ಎನ್ನ ಕೈಟು ಮುಂಜಿ ಕೊತ್ತಲಿಗೆ ಕೊರ್ದು ತಪ್ಪಾದುವೆ ಸೊಂಟದ ಕೊಲಿಕೆ ಹೆಂಚಾತಂದ್ರೆ ಬಸವಾ ಸಾಧ್ಯ ಇವ್ಲೈಬು ಅವ್ರು ಬೇರೆ ಕೊತ್ತಿಂದು ಉಲೈಬು ಬೇರೆ ಜೀತಿ ಜನ ಮೂರು ಶಬ್ದ ಕೆಂಡು ಕೊತ್ತಿರೋ ಬೇರೆ ಜೀತನು
2: ಉರ್ಕರ್ದು ಆ ಪೇರು ದಿಕ್ಕೆಲಿಗೆ ಊರು
1: ಈರುಲೈ ಬೋಯಂಡ ಎಂಕಿಚ್ಚಿ ಊರು ಓ ರಿಕ್ಷಾ ಅಲೆ ಕಾಪು ಆ ರಿಕ್ಷಾದಾರು
2: ರಿಕ್ಷಾದಾರೆ ಯಾನಿತ್ತೆ ಬರ್ಪೆ ವೇಟಿಂಗ್ ದ ಚಾರ್ಜ್ ಲೆಕ್ಕ ಮಲ್ತು ಕೊರ್ಪೆ
1: ನನೋರ ಬತ್ತಡಿ ಕೆರ್ಪೆ ದಿಕ್ಕೆಲ್ ಬೇರೆ ದಿಂದ ಇದ್ದು ಬಂದಿಲ್ಲ ಹೋ ಹೋದೆ ಇಂದು ತೆಂಗುಸು ಮಾಡಿದೆ ಹೋದ ಒಂದು ದಿನ ಲೋ ಮಲ್ತದೆ.

0: ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ದೀಪರ್ ಈ ನಾಟಕದ ಮೂಜನೆ ಯಜ್ಞೆ ಕೇಂದರ್ ನಡಪಾದು ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರು ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು
1: ಕೇನಂದುಪ್ಪಲಿ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕು
2: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲಿನಿಕ್ಕೆ ಏನೊಂದು ಬರ್ಕ

ಇತ್ತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ್ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ 4ನೇ ಕಂತ.
1: ಪಾತೆರ ದತ್ತಂಡ ಜೀವ ದಿಟ್ಟು
2: ಅಂದಪ್ಪ, ಯಾನ ಒಂಜಿ ವೇಳೆ ಈ ಪಂತೋಡು ಸೋತೆ ಅಂದಾಂಡ, ಯಾನ ಕಟ್ಟು ನಂಚಿನ ಸಂಕುನ ಈ ಪೊಲಿತದ ಬುಡಿ ಅಂದಾಂಡ. ಐಡ್ದ ಬುಕ್ಕ
1: ಐಡ್ದ ಬುಕ್ಕ
2: ಈ ಸರ್ರ ಐತ ಉಲಾಯಿತಿನ ಪ್ರಾಣ ಅವು ದೀವೊಂದು ದಾಲ ಪ್ರಯೋಜನ ಅಜ್ಜಿ.
1: ಅವನ ದೀವನ ಜಬಕದಾದ ಅಲ್ಪ
2: ಊರಿಯಾಗ ಮೋನೆ ತೋಜಾರ ಸಾಧ್ಯ ಅಜ್ಜಿ.
1: ಊರಿಯಾಗ ಸೊಡ್ಡು ತೋಚ್ಪಾವಜ
2: ಎನ್ನ ಈ ಸರ್ರನು ಪೊತ್ತು ನಂಚಿನ ಅಗ್ಗಿಗೆ ಅರ್ಪಣೆ ಅಲ್ಪ ಇವತ್ತೋನೆ ಅಂದ್
1: ದಾದ ಜೋಕ್ಲಾಟಿಗೆ ಬಾತಿರುವ
2: ಪಂತೋನೆ ಬುಕಂಜಿನ
1: ಅಪಂಡ ಈ ಪಂತೋಡು ಯಾನ ಈ ಕಟ್ಟಿ ನಂಚಿತ್ತನ ಸಂಕೋನು ಪೊಲ್ತೆಂದ ಅಗ್ಗಿಗಳಾಗಿ ಸೈಪ
2: ಅಂದು ತೂರು ತೂತ ಏರಿಟ್ಟು ಕರೆಂಚಿದ ಪೋಪೆಂದು ಎನ್ನ ತಂಕವು
1: ಅಜ್ಜಂದ ಎಂಕಂಚ ಹಾಪುಜಯ್ಯ
2: ಈ ಪೊಲಿತನದ ಅದಮಲ್ಪ
1: ಅತ್ ಎಂಕಂಚ ಹಾಪುಜಿ
2: ಪೊಲಿಪೇರ ಆಯ್ದಿಂದ
1: ಎಂಕ ಅಂಚ ಹಾಪುಜಿ ಎಂಕ ಸೈಯಾರ ಹಾಪುಜಿ ಇಂದು.

0: ಅರ್ಥ ನಿನ್ನ ಒಂಜಿ ಗೊಬ್ಬುದ ಉರುವಾಂಡಯ್ಯ ಪಂತ ಬಂತೋನಿ ಸುರು ಕೊಂಜಿ ಚೆನ್ನದ ಗೊಬ್ಬುಂಡು ಸುರು ಉಂದೆ ದೀಪುನೆ ಐಡ್ದೊಕ್ಕೆ ಲಟ್ಟೆ ಕಟ್ಟುನೆ ಐಡ್ದೊಕ್ಕ ಮೂರ್ತೆ ಮಲ್ಪುನೆ ಅಂಚ ಮೂಜಿ ಒರುಟು ನಿನ್ನ ಮೂಜಿ ಬಾ ಗರಿಬಿಡ್ ಪೋ ಅಡೆಗೆ ಬುಲೆ ಅದು ತಿನ್ಪುನೆ ಅಪ್ಪಂಡ ಈ ಉಂದೆ ದೀದು ಲಟ್ಟೆ ಕಟ್ಟದು ಆ ಮೂರ್ತೆ ಆಯ್ನವೇನ ಅವೇನು ನಾಲ್ ಮಲ್ತು ಮುಕ್ಕುನ ಯಾನೆ ಎಂಚಂದಕೇನ ಈ ಕಟ್ಟಿನ ಚಿತ್ತನ ಪಗರಿದ ಸಂಕೋನು ಎಕಡ ಬಣ್ಣ ಕೂಡ ಕೂಡ ಬಣ್ಣಪಿನತ್ತಿ ಬಲತಕಾರ ಉಂಗುಟೋಡು ತೊರ್ತು ಮಲಿಪ ತೊರ್ತು ಪೊಲ್ಪೆರೆ ಆಯ್ಜಿಂಡ
1: ಆಯ್ಜಿಲ್ಲದಾದವ ನೋಡು
0: ಇತ್ತೆ ಗೊಪ್ಪು ಗೊಂಜಿ ದಾದಾನಲ್ಲೊಂಜಿ ಕೊರ್ಪು ನಲ್ಕೊಂಡು ಪಂತೋಗು ಈ ಪಂತೋಗು ಕಟ್ಟೆ ಯಾನ ಅಗ್ಗಿಗಿಲಾಗಿದ್ದು ಜೀವದೆತ್ತೊಂಡ್ವೆ ಎಗ್ಗೆ ಜೀವದೆತ್ತೊಂಡ್ರೆ ಆಪುಚು ದಾಯಿಗೆಂಡ ಯಾನು ಜೀವದೆತ್ತೊಂದು ಪಂಡೆಡು ಸುಳ್ಳು ಬನ್ಲೇ ಕಾಪುಂಡು ದಾಯಿಗೆಂಡಿಂಗ್ ವರಬಲ ಗುರ್ತಿನಗಲು ಅಂಚೆ ಉಲ್ಲೇರಿ
1: ಚಿರಂಜೀವಿ
0: ಎಂಗೆ ಸೈಪು ನಲ್ಕಜ್ಜಿ ಅಂಡ ಒಂಜಿ ಸಂಗತಿ ಉಂಡು ಸಯ್ಯರ ಆಪುಂಡು
1: ಎಂಚವು
0: ಸಯ್ಯರ ಆಪುಂಡು ಅಯ್ಯ ಬೊಕ್ಕರಿನ ಗುಲಾಮೆ ಅದು ಬದುಕುನ ಸೈತಿ ನಡೆದು ಕಡೆ
1: ಸೈತಿ ಲೆಕ್ಕ
0: ಸೈತಿ ನಡೆದು ಕಡೆ ಐದು ಸೈಪುನ ಡಿ ಪಂಡತ್ತ ಎಂಗ್ಲು ಕ್ಷತ್ರಿಯರು ಕೊರಿ ಭಾಷೆಗೆ ತತ್ತುಂಡ ಸೈತಿ ಲೆಕ್ಕ ಎಂಗ್ಲೆ ಮೋನೆಡು ಚೋಲಿಂಡ ಪಾತಿರಂಚತ್ತ ಅಂಚೋ ಅಪಂಡ ಮೋನೆಗೆ ಚೋಲಿದಾಂತಿ ನಲ್ಕ ಬದುಕುನಂಚಿತ್ತನ ಸ್ಥಿತಿಯನ್ನ ಈತು ನೇಟ ಅಪ್ಪೆ ಗರ್ಭರ್ದು ಭೂಮಿ ಗರ್ಭೋಗ ಬತ್ತದು ಏಪ ರಾಮದೇವರನ್ನ ಸುಗಿಪಿ ಎಂಕ ಅಪ್ಪೆ ಕಲ್ಪದು ಕೊರ್ತೋಳೋ ಆ ನಿರ್ದು ಇನಿವರೆ ಮುಟ್ಟ ಎನ್ನ ನಾಲೈದು ಬತ್ತಿನಂಚತ್ತನ ರಡ್ಡಚ್ಚರ ಅವು ರಾಮ ಮಂತ್ರ ಮಾತ್ರ ಯಾನ್ ರಾಮ ದಾಸೆ ಇನಿವರೆ ಮುಟ್ಟೋ ರಾಮ ದಾಸೆ ಒಂಜಿ ವೇಳೆ ರಾಮದೇವರ ಸುಗಿಪು ಸುಗಿತದು ಯಾನ ಸಂಕೋನು ನುರ್ತು ಪೊಲಿಪುನಾಗ ಪೊಲಿಪೆರೆ ಆಯ್ಜಿಂದಂಡ ಐಡ್ದು ಬೊಕ್ಕೋ ಅರ್ಜುನ ದಾಸಿ
1: ಬೀರವಡಿ ಬರ್ಪೆ
0: ಐಡ್ದು ಬೊಕ್ಕ ನಿನ್ನ ಬೀರವಡು ಚಾಕಿರಿಗೆ ಬರ್ಪೆ
1: ಬೀರವಡೆ ಮಂಗೇನೆ ಬರ್ಪಿನಿ ಮಲತ್
0: ಪಂಡ ಮಂಗೇನಲ್ಲಿ ಪೋನ ಎಂದ ಸಂಗತಿ ಅಯ್ಯ ಈ ಮಂಗೆ ನೆಲಿಪೋನ ಆವರೆ ಬಲ್ಲಿಂದಿತ್ತಂಡ ಬಲ್ಲು ಬಾಡಿ ಜಂಡ ಬಲ್ಲು ಬಾಂಡ ಮಾತ್ರ ಮಂಗೆ ನೆಲಿಪೋನ ದಾಪನೆ ಈ ಪಾಡೋಣಂದು ಈ ಏಳು ಸುಗಿತ್ತ ಓಡೆ ಲೆತ್ತ ಅಡೆ ಮುಟ್ಟ ಬರುವೆ ಅಂತ್ಯಾನ
1: ಅಪಗಲ್ಲ ಚದಿ
0: ಅಪಂಡ ನಿನ್ನ ಹಟೋಕಿಯನ್ನ ಚದಿ
1: ಅಂದ
0: ಈ ಪಂತೋ ಕಟ್ಟಿಬೊಕ್ಕ ಆ ಪಂತೋಗ ಪಂತ ಹಿಂಗೆ ಪಾಡಂದಪ್ಪರೆ ಯಾನ ರಾಮ ಭಕ್ತಿ ರಾಮ ದೂತೆ ಅಪಂದಂಡ ಈ ಸಂಕ ಕಟ್ಟಿಯಂಡ ಪೊಲಿಪುನಿ ಪೊಲಿಪುನಿ
1: ಅಪಗ ಪೊರ್ತು ಕಡೆ ಬಡ್ಚಿ
0: ಪೊರ್ತು ಕಡೆ ಸಾವನ ಬಡ್ಚಿ
1: ಈ ಎನ್ನ ಪಗರಿದ ತೊಟ್ಟೆಡ್ದು ಒಂಜಿ ದೆತ್ತದೆ ಒಂಜಿ ಪಗರಿನ ಜೋಡಿಯಾದ ಎನ್ನ ಬಿರುಕು ಬುಡ್ತೆ ದುಲ
0: ಬುಡಿಯತ್ತ ಹಾ ಸಂಕ ಆತಂಡತ್ತ ಇಂದ ಜೈ ಶ್ರೀರಾಮ
1: ಓಡಿಯ ಒಂಜತ್ತ ಯಾನೆ ಕಡೆ ಬಂತೆ
0: ಊಂದೆ ಬೋಂಡು
1: ಪ್ರಯೋಗಾರ್ಥಕ ಕಟ್ಟಿ
0: ಊಂದೆ ಬೋಂಡು ನನ್ನ ಲಟ್ಟೆ ಕಟ್ಟು
1: ಊಂದೆ ಬಾಡು ರಡ್ನೆದವು ಒಂದು ಪರೀಕ್ಷೆ
0: ಲಟ್ಟೆ
1: ನಿನ್ನ ಶಕ್ತಿ ತನಕ ಏತುಂದು ಎನ್ನ ಸಾಮರ್ಥಿಗೆ ಅವ್ವೇ ರೀತಿ ಅದು ತುಲ ನನ್ನ ಪಗರಿ ದೆತ್ತದೆ ಬುಡ್ತೆ
0: ಈ ಕಟ್ಟಿನ ಚಿತ್ತನ ರಡ್ಡನೆ ಸಂಕೊಲ್ಲ ತುಯೆ ಆ ಸಂಕೋಗಿನ ಲಾಗಿಯ ಜೈ ಶ್ರೀರಾಮ್.

0: ಓವಡಮಲ್ಲ ಅಜ್ಜಿ ರಡ್ಡನೆ ಪಗರಿ ಪೋಂಡು ಯಾನೆಗಡ ಪಂಡಿಲಕ ಪರೀಕ್ಷಾರ್ಥಕವಾದ ಕಟ್ಟಿನಂಚಿನವು ಒಂಜಿ ನಿನ್ನ ತಾಕತ್ತದ ಪರೀಕ್ಷೆ, ನನೊಂಜಿ ಎಂಕಿತ್ತಿನ ಸಂಶಯ. ಅಂದ ಅತ್ತ ಅಂದ್ಬಂಡದು ಅಂಚಿಲ ಇಂಚಿಲ
1: ಯಾಕಂದಿಲ್
0: ಹನುಮಂತೆ ಇತ್ತೆ ಒತ್ತೋನು
1: ಒತ್ತೊಂಡತ್ತ
0: ಹನುಮಂತೆ ಅಂದ ಇತ್ತೆ ಸಂತೋಷದಾದ ಗೊತ್ತುಂಡ
1: ದಾನೆ
0: ಹನುಮಂತನ ಸದೃಢ ಎನ್ನ ಪರೀಕ್ಷೆ ಅತ್ತ ರಾಮೇ ಆಯ ಏತಮಲ್ಲ ಬಿಲ್ಗಾರೆ ಬಂಡದು ಪ್ರಪಂಚ ಗೊತ್ತು
1: ಗೊತ್ತುಂಡು
0: ವಿಶ್ವಾಮಿತ್ರರ್ನ ಮಾತಾ ಅಸ್ತ್ರ ಶಕ್ತಿಗಳ ಉತ್ತರಾಧಿಕಾರಿ ಆಯ್ನ ಎಂದು ಲೆಕ್ಕ
1: ಮೂಡ ಈ ಬಡ್ಡ ಇದೆಲ್ಲ ಕೆತ್ತಿನ ಚಿತ್ತನ ವಿಶ್ವಾಮಿತ್ರ ವಶಿಷ್ಠರ್ನ ಮೋಕೆದ ಶಿಷ್ಯ
0: ಅಂದ ಇಂಬಿ ವಿಶ್ವಾಮಿತ್ರಗೂ ಸರಿ ಸಮಾನರಾಯ್ನಂಜಿನ ಪರಶುರಾಮ ದೇವಿ
1: ಹಾ ಕುಡರಿ ರಾಮೇರ್ನ ಶಿಷ್ಯ
0: ಅಂದಪ್ಪ ಪರಶುರಾಮಾಚಾರ್ಯರು ಕಲ್ತಿನಾರು ಉಭಯ ಕುಲ ಬಿಲ್ಲೋಜ
1: ದ್ರೋಣಾಚಾರ್ಯರು
0: ಆರು ಮೆಚ್ಚಿನಂಚಿನ ಪಟ್ಟೋದ ಶಿಷ್ಯ ಅರ್ಜುನೆ ವರ್ತಮಾನ ಕಾಲೋಡು
1: ಆರ್ನ ಮಗನ ಬಿಡ್ತಲ ನಿಕ್ಕ ಕಲ್ಪದಿರಿಗೆ
0: ಅಪಗಂಡ ಗುರುಕುಲ್ನ ಶಸ್ತ್ರವಿದ್ಯಾ ಕೌಶಲ ಏತು ಪಂಪಿನ ತೋಜಾವುಡಂದಾಂಡ
1: ತೋಜಾವುಡಂದಾಂಡ
0: ಎನ್ನ ತಾಕತ್ತನ ಈ ಕಾಲದ ಗತ್ತು ಆ ಕಾಲದ ಹನುಮಂತರ ಎದುರು ತೋಜಾವುನಂಚಿನ ಒಂಜ ಅವಕಾಶ ಮೂಜಿನಯ ಇತ್ಯರ್ಥ ಮೂಜಿನದಾಯಿನ ಇತ್ಯರ್ಥಕವಾಯಿನಂಚಿನ ಈ ಒಂಜ ಪಗರಿನ ಮುಂದ ಪೂರ್ಣ ಬಲಟ್ಟು ದೆತ್ತದು ಜೋಡಿಯಾದು ಬುಡ್ತೆ
1: ಕಣ್ಣು ಕೋಡಿ ಎಕ್ಕಂದಿನ ಆತು ದೂರೋಗ ನಿನ್ನ ಬಗರಿ ಸಂಖ ಕೋಡಿ ಅದು ಕಟ್ಟದೋ ಒಂಜಿ ಸದರು ಬೂರಂದಿ ನಲ್ಕೋ ತರ ಕುಜಲು ನೂರಂದಿ ನಲ್ಕೋ ಅವಳು ಕಟಿ ನಂಚಿತ್ತು ನಿನ್ನ ಪಗರಿ ಸಂಕ ಒಂದು ನಿನ್ನ ಮೂಜನೆ ಸಂಕ ಉಂದೆ ಲಟ್ಟೆ ಇಂದ ಉಂದೇನು ತೊರ್ಪು ನಂಚಿತ್ತಿನ ಪೊರ್ಲು ತುಲ ಜಯ ಶರೀರ.

0: ಅಂದ ಜವಣ್ಯ
1: ಓ
0: ಒವೇ ಒಂಜಿ ಕಜ್ಜ ಬೆನಡುಂದಂಡೋ ಅದಕ್ಕೆ ಪದ್ನಾಜಿ ಕಲೆ ಎಂದುಂಡು. ಪದ್ನಾಜಿ ಕಲೆ ಜಿಂಜಿಂಡ ಮಾತ್ರ ಐ ಕೊಂಜಿ ಒರು ಬರ್ಪುನಿ ದೇಕಿ ಬರ್ಪುನಿ ಐ ಕೊಂಜಿ ತಾಕತ್ತು ಬರ್ಪನ್.
1: ಓ
0: ಅಪಗೈ ಪಿದಡ್ ನಂಚಿತ್ತಿನ ನಿನ್ನ ಪಾತೆರದ ಪಗರಿ ಅಂಚೆನೆ ಬೆರಿಟಿ ಕಟ್ಟಿ ನಂಚಿತ್ತಿನ ತೊಟ್ಟೆದ ಪಗರಿ ರಡ್ಡೆಟ್ಲ ಕಲೆದ ಅಂತೆ ಬೋಣು ಆಂಚ ಆಯ್ನೆಡ್ದ ಆವರಣ ಈ ಬುಟ್ ನಂಚಿತ್ತಿನ ಪಗರಿಗೆ ಬಿಲೆದ ಅಂತೆ ಬೋಣು ಎಂಚಂದಕೇಂಡ ಕಣ್ಣದ ಸದುರುಗು ತೋಜಿನವೇ ಸತ್ಯತ್ತು ತುಯಿನವೇನು ತುಳಿತದು ತುವೋಡು ತುಳಿತದು ತುವೋಡು ನಿನ್ನೆ ಬಂತೆಗೆ ಅಪಗ ಚೌಲ್ ನೀರಿಂದಾಣ್ಲ
1: ಅರಪದು
0: ಅರಪದು ಅರಪದು ಬರೋಡು ತುಳಿತದು ತುಳಿತದು ಬರೋಡು ರಡ್ಡು ಕಾರಣ ಒಂಜಿನೇ ಅಡಿಟಿಯರ್ಲ ಪಾರ್ದು ಕೊಡ್ತಿಪ್ಪೇರು ರಡ್ಡನೇದಾದು ದಾಯಂದಾಂಡ ಆಯಿನಾತ ಅವಿನ ತುಳಿತು ಬರ್ನಾತ ಆರೋಗ್ಯಗೆ ಎಡ್ಡೆ ಅಂತ ಅಂಚ ಕಣ್ಣುಗಿದ ದೇಹಿಗೆ ಸದ್ರಿಗ ತೋಚಿನವೇ ಸತ್ಯಾತ್ಯ ಪಣಪುನವೇನು ಈತ ಮಲ್ಲ ಬಿರುಪಗರಿದ ಒರುತ ಗುರುಟ ಕಲ್ತಿನ ಚಿತ್ತನ ಪಾಠ ಒಂಜಿ ಪಗರಿದೆ ವಿದ್ಯೆ ಕಲ್ಪವಡುಂದಂಡ ಆಯ್ತ ಪಿರವುಡೊಂಜಿ ಪಾಠ ಕೊರ್ಪೇರು ಉದನಿಕ್ಕದ ಆಯ ಬಿರು ಕೊರ್ಪುನೇ ಓಲು ಕಂಜಿ ಕೈ ಕಂಜಿಗೆ ಅನ್ಯಾಯ ಆಪುಂಡು ಓಲು ಪುಣ್ಣ ಮಂದೆಗೆ ತೊಂದರೆ ಆಪುಂಡು ಓಲು ಬೆರಣೆರಿಗೆ ತೊಂದರೆ ಆಪುಂಡು ಅಂಚಿತ್ತಿನ ಬರ್ತುಡು ಮಾತ್ರ ಬಿರುದೆರ್ಪೋಡು ಪಗರಿ ಬಿಡೋಡು ಆಯ್ತರ್ಥ ಓಲು ಅಧರ್ಮ ನಡಪುಂಡು ಅವಲು ಬಿಡೋಡು ಅಂತ ಆಯ್ತರ್ಥ ಅಂಚಾಯ್ನಿಡ್ದಾವರ ನಿನ್ನ ಕೈಟಿಚ್ಚಿನ ಅಂಚಿತ್ತಿನ ಬಿರು ಅವು ಬೊಕ್ಕರಿನ ತಲ್ಪೆರೆಪ್ಪುನವತ್ತು ಪರು ಐಕ್ ಐತವೇ ಆಯಿನ ಉಂಡು ಒರು ಆ ಒರು ತತ್ತು ಬೋಂಡೋ ಆಯ್ತ ಕಲೆಲಜ್ಜಿ ಬಿಲೆಲಜ್ಜಿ ನಿಲೆಲಜ್ಜಿ
1: ಈ ಸ್ಥಿತಿ ಬರು
0: ಈ ಸ್ಥಿತಿ ಬರು ಅಂಚಾಯ್ನಿಡ್ದ ಅವರ ಒಂದೊಂದು ಹೊಸ ಕತೆ ಸುರು ಇತ್ತ ನಿಂಡ ಯಾನ ಬಣ್ಣ ಪುನೀತೆ ಇದಾಲ ಎವು ಬೆಪ್ಪು ದೆಪ್ಪಡ ಎಕಡೆ ಬಂಡೋ ಅಡಿಕ್ಕು ಬೂರ್ಣ ಮೂಂಕು ಮಿತ್ತ ಐನಲ್ಕೊ ಮೀಸೆ ಮಿತ್ತ ಪಣ್ಣಲ್ಕ ಪಂಡ ಏನ ಅಂಚ ಮನ್ಪುವೆ ಇಂಚ ಮನ್ಪುವೆ ಯಾನು ಸುರೂಕೆಮೆಲ್ಲ ಬಂಡು ತೊಚ್ಪಾಯೆ ಎನ್ನಾತಿಗೆ ಜೆತ್ತದಿತ್ತೆ ಜೆತ್ತಿತ್ತಿನ ಏನು ಮೆಲ್ಲವತ್ತು ಕುಟ್ಟುದು ಲಕ್ಕಯ್ಯ ಕುಟ್ಟುದು ಲಕ್ಕಾಯಿ ನೀ ಮಾತ್ರನಾ ಕೆಬಿ ಪೀಂಟವ್ ನಲ್ಕ ಬಾತೆರೋ ಕೊರಿಯೋ ಐಡ್ದು ಬೊಕ್ಕ ಕುರ್ಕುದು ಕುರ್ಕುದು ಏನನ್ನು ಇನಿ ಇಡೇವರೆ ಮುಟ್ಟ ಮಲ್ತರ್ಯೋ ಲಕದುಂತಿನಯ್ಯನು ಇತ್ತ ನಿನ್ನಡ ಸದ್ರಿಗೆ ಬತ್ತದಾನಗ ಈ ಪಾಡ್ ನಂಚಿತ್ತನ ಪಂತೋಗು ಸರಿಯಾಯಿನ ಉತ್ತರ ಕೊರ್ನಿ ಒಂಜೆ ರಾಮದೇ ಬೇರೆ ಪುದರ್ಡು ಮಲ್ತ ನಂಚಿತ್ತಿನ ಸದ್ರು ಅಪಗ ಇದಾಲ ಪೋಜಡುಂದು ಎಕಡೆ ಬಣ್ಣಂಚಿತ್ತನ ಕೆರಮನೆ ಬೇತೆ ಇತ್ತದ ಕೆರಮನೆ ಬೇತೆ ಎಕಡು ತಿಗಲೆ ದೆರ್ತದು
1: ಓ
0: ತರೆ ದೆರ್ತದು ತಿಗಲೆ ಕುತ್ತ ಮಲ್ತದು ಮೀಸೆನ ತಿರ್ಗದು ಕನ್ನಡು ಪುರ ವಿಶ್ವಾಸದ ದಿಟ್ಟಿತ್ತು ನಿನ್ನಡ ಇತ್ತೆ ಅವೇ ತರೆ ಕಂತ ಬೂಡು
1: ಪಂಡಿನ ಪೂರ ಉದರ್ಮೆ
0: ಉದರ್ಮೆ
1: ಇತ್ತೆ ಈ ಪಂಡಿನ ಪೂರ ಕೇರುಣಿ
0: ಇತ್ತೆ ತರೆ ಕಂತ ಬಾರ್ದ ತರೆ ಕಂತ ಬಾರ್ದು ಇಂಚ ನಿಲ್ಕನಾಗ ಕನ್ನಡ ಅರಿಯೊಂದುಂಡು ನೀರು ಬುಳಿಪ್ಪಡ ಈ ಬುಲಿಪೇರೆ ಬಲ್ಲಿ ಈ ಬಲಿಪ್ಪಡ ಈ ಬಲಿಪೇರ್ಲ ಬಲ್ಲಿ
1: ಬಲಿಪುನಯತ್ತು
0: ರಡ್ಡು ಕಾರಣುಡು ಬಲಿಪೇರೆ ಬಲ್ಲಿ ಒಯ್ದು ಒಂಜಿನೇ ಈ ಲೋಕರ್ದು ಬಲಿಪಡ ಜೀವದೆತ್ತನಡ ಅಂದೈತ ಅರ್ಥ ಬೊಕ್ಕೊಂಜಿ ಈ ಮುಲ್ತುರ್ದು ಬಲಿಪಡ ಈ ಬುಲಿಪ್ಪು ನಲ ಬೊಡ್ಚಿ ಬಲಿಪು ನಲ ಬೊಡ್ಚಿ ಯಾನ್ನಿ ನನ್ನ ಬಾಲೆ ಅಂದ್ ಲೆಪ್ಪುನ್
1: ಹನುಮಂತೆ ಇದು ಒತ್ತು ನೆರೆದ ಬುಕ್ಕ ಎಂಜಲ್ ಎತ್ತಲ್ಲ ಸರಿ
0: ದಾಯಂದಕೇಂಡ ಎನ್ನ ಮಾತ ರೂಪನು ತುಯ್ಯೋ ಎನ್ನ ತಾಕತ್ತನು ತುಯ್ಯೋ ಎನ್ನ ಅಜಪ್ಪುಡು ಎನ್ನೆದುರುಂತಿಯೋ ಆತ ಮಾತ್ರ ನಿನ್ನ ಅಣ್ಣೆ ನಿನ್ನ ತಗೆ ಆ ಏರಿಕೆಂಡ ಎಂಕ್ಲ ತಗೆ ಎನ್ನ ಮಿಗ್ಗಿ ಭೀಮೆ ಅಪಂಡ ನಿಕ್ಕಲ ಎಂಕ್ಲ ಮುಟ್ಟ ಸಂಬಂಧ ಉಂಡು ಯಾ ನಿನ್ನ ಬಾಲೆ ಅಂದು ಬಣೋಲಿ ಐಕ್ ಬೋಡಾದು ಬಲಿಪ್ಪಡ ಓ ಬಾಲೆ ಈ ಬುಲಿಪ್ಪಡ ಓ ಬಾಲೆ ಇತ್ತೆ ಮಲ್ತು ನಂಚುತ್ತನ ಎಂಚಿನ ಈ ಕೊಚ್ಚಿಯನು ಕರ್ತಬಾರ್ದಿ ಕಂಗಡದ ಕಡಪಲಾಗಿವೆ ಕದ್ರಡ ಕರ್ತದೆ ಕುಡುಪುಡು ಕುಡ್ತದೆ ಅಂಚಿತ್ತಿನ ಮಾತಾವಿನ ಬರಿಕದಿಲ್ಲ ಇತ್ತ ಇಪ್ಪು ನೀತೆ ಈ ಬುಲಿಪೊಚ್ಚಿ ಬಲಿಪೊಚ್ಚಿ ಬಾಲೆ ಯಾನುಲ್ಲೆ ಯಾನು ಏರ್ಡಲ ಫಣ್ಪುಜಿ ಯಾನು ಏರ್ಡಲ ಫಣ್ಪುಜಿ ಈ ಪಗರಿದ ತೋಜುಣ ஓலான்ல ஒஞ்சி பகர்த்து அடிக்கு ஆத்து தார்த்தே உண்டு கடல் ஆண்டோ யான் ஏர்டல பண் பூஜி ஏரகுல தோஜி கட்டதன்ல பண் பூஜி யான் பொல்த்து தன்ல பண் பூஜி ஈ போல
1: போலாந்தா ஓ ஜீவதமித்த ஆசைத்துன போலாந்து அந்தயா ఎక్కడుంచి పండా
0: దాదా
1: కోలుడు తిగ తెప్పు నేను
0: ఆ
1: నరంజుండు
0: దాదా
1: కోలు కొరదు పెట్టు తినిపు నేను
0: కోలు కొరదు పెట్టు తినిపు
1: తంచి ఆడవు
0: ఆ
1: ఈడేకి బత్తే నిన్నట పాతేరియే పంతో గుంతియే కడేగల ఈ పనిపించినావు పనిపిన ఎడ్డేదే బాలే బాలే అంది పోలంద పన్నంచినావు పాతేరుకు తత్తుది బతుకోనందత్త బోడ ఇంక బతుకు.

ಅಯ್ಯೋ ದೇವರೇ, ಈ ಮಹಾಮಂಗನ ಬಾಯಿಡ್ ಬತ್ತೆನ್ನ ಒಂಜೊಂಜಿ ಪಾತೆರಲ್ಲ ಎನ್ನ ಕರ್ಲ್ ಕತ್ತೆರೊಂದುಂಡು, ಮುಂದೇನು ಕೇಣುದಿಲ್ಲ ಯಾನಂಚನೆ ಕುಲ್ಲೋಡ. ಕಾಯ್ತಿನಂಚಿನ ಸೀಸೋದ ನೀರಿನ ಕೆಬಿಕ ಮೈತಿನ ಎಂಚನ ಅಂಚ ಎಂಕ ಒಂದುಂಡು. ಸಾಧುಳಿಗೆಡೆಯ ಪನ್ನೊಂದುಲ್ಲೇ ಪೋಲಾ ಬದುಕಲಾಂದು ಆಂಡ ಎನ್ನ ಕರ್ಲ್ ಅಲ್ಲಿಗವು ಕೊಲ್ತೊಂದುಂಡು. ದಾಯಿಗ ಪಂಡ ಪಾರ್ಥಿವ ಪಂತ ಅಂದ ಬಂಡದ ಪ್ರತಿಜ್ಞೆ ಮಲ್ತಿನಯ ಯಾನು ಪಂಡಿ ಪಾತೆರೆಗೂ ತತ್ತಿನ ಹಿಡಿದು ಬುಕ್ಕ ಯಾನು ಬದುಕೋಡ. ಧರ್ಮರಾಯನ ಮೆಗ್ಗಿ ಭೀಮಸೇನ ಒಪ್ಪ ಬುಟ್ಟಿನಾಯಿ ದ್ರೋಣಾಚಾರ್ಯರನ ಶಿಷ್ಯ ಪಾರ್ಥೆ ಪಾತೆರಗು ತತ್ತೇ ಪನ್ಪಡಂಚಿನ ಅಪವಾದ ಎಲ್ಲದಾನಿಗೆ ಲೋಕೊಡು ಕೇಣದು ಬತ್ತಂಡ ಈ ಬದುಕಿಗೆ ಬಿಲೆ ಉಂಡ. ತೇಜಿನಲ್ಲಿ ಪಂಡೇರು ಅರ್ಜುನಸ್ಯ ಪ್ರತಿಜ್ಞಾದ್ವೈ ನಾ ದೈನ್ಯಂ ನಾ ಫಲಾಯನ. ಏ ಫಲ ಅಂಚನೆ ನನ್ನೋರ್ಯನ ದೈನ್ಯತೆಗೆ ತಿಕ್ಕುನಾಯ ಯಾನತ್ತು ಅರ್ಜುನನ ಬೆರಿತುವಿನಾಗಲಿ ಜೀತನೇಟ ಅಂಚಿನಲ್ಪ ಈ ಮಲೆ ಮಂಗಡು ಸೋತದು ಯಾನು ಬದುಕೋಡ. ಎನ್ನ ಈ ಮೋನೇನು ಊರಿಗು ಪೋದು ಎನ್ನಪ್ಪೆಗೆ ಯಾನು ತೋಜಾವಡ. ಇಂಚ ಮಾತ ಆಂಡು ಪಣ್ಣದು ಎನ್ನ ಅಣ್ಣನ ಎದುರು ಯಾನು ಬುಲಿಪೋಡ. ಅಯ್ಯದು ಸೈಪುನವೇ ಸತ್ಯ ಆಂಡ ಉಂಜುಂಡು ಆನಿ ಕುಂಬಾರರನ್ನ ಇಲ್ಲಲು ಎಂಕ್ಲೆ ಐವೇರನು ಎಂಕ್ಲಪ್ಪೆ ಕುಂತಿದೇವಿ ತನ್ನ ಕಾರಬುದೆಲಗ ಬಾಡ್ನಾಗ ಭಗವಾನ್ ಕೃಷ್ಣ ದೇವರು ಮಮ ಪ್ರಾಣ ಹಿ ಪಾಂಡವ ಪಂಡದು ಅಭಯದ ಪಾತೆರನು ಪಂಡೇರು ಅಂಚಿನ ಪೊರ್ಲ ಮದಿಪನು ಕೊರ್ನಂಚಿನ ದೇವೆರ್ನ ನಿಲೆಲ ಇನಿ ನನ್ನ ಕಾಪಂದೆ ಪೋಂಡ. ದಾಯಗಿಡಗೆ ಯಾನು ಬತ್ತೇನ ತೀರ್ಥಯಾತ್ರೆ ಬರ್ಪಿನ ಪುಣ್ಯ ಕಾರ್ಯಗು ಬತ್ತಿನ ಯೇ ಯಾನು ಅಂಚ ಬತ್ತಿನ ಯಾನು ಏತೇತೋ ಪುಣ್ಯ ತುದೆಲಿಟ್ಟು ಮೀಯೇ ಎಂಚಿಂಚಿನ ದಿವ್ಯ ಕ್ಷೇತ್ರ ದರ್ಶನ ಮಲ್ತೆ ಆ ಪುಣ್ಯದ ಫಲಲಾಯನ ನೀನು ಒರಿಪ್ಯರ ಪೋಯಿಜಿ. ದಾಯಪಣ್ಣ ಯಾನು ಮಲ್ತಿರಂಚನ ಚಲ್ಲು ಕೆಲಸ ಒಂಜಿ ಮಂಗೆಯ ಇನಾತೆಗೆ ಇತ್ತುಂಡು ಪುಕಾಡ ಇನ್ನು ಪಾತೆರ್ಪದು ಪಂತ ಗುಂತದು ಈ ಸ್ಥಿತಿಗೇನು ಬತ್ತೆ ಬೇಜಾರ ಒಂಜಿ ಆಪುಂಡು. ನರಮಾನ್ಯಗ ಪ್ರಾಣ ಮಲ್ಲೇನೆ ಅಂಡ ಪ್ರಾಣದು ಮಲ್ಲೆ ಇಂಚಿನ ಒಂದು ಪಂಡ ಬಾಯಿದ ಪಾತೆರ ಕ್ಷತ್ರಿಯರಾಯನಂಚಿನ ಎಂಕಲೆಗ ಕೊಳಲ ಕಾದದು ಲಡಾಯಿದ ಕಲಟ್ಟು ಪ್ರಾಣ ಬೊಂಡ ಅವು ವೀರ ಸ್ವರ್ಗ ಅಂದರ್ಥ. ಏತೇತೋ ಕೊಳಲ ಕಾದಿನಯ ಯಾನು ಎಂಚಿಂಚಿನ ಕೆಳಗಾಯಿನಯ ಯಾನು ಎನ್ನಂಚಿನ ಲಡಾಯಿದ ಕಲಟ್ಟು ಜೀವ ಪೋತುಂಡ ಮರಣ ಮಹಾನವಮಿ ಪಂಡದ ಸ್ವೀಕಾರ ಮಲ್ಪೇದೆ ಆಂಡ ಇನಿ ಒಕಾಡೆ ತೂಡು ಕರೆಂಚಿದು ಪೋಡ ಎನ್ನೊಂಜಿ ಪರಿಸ್ಥಿತಿ ಬತ್ತುಂಡತ್ತ. ಅಪಗಡ ದೇವರನ್ನ ಕಲೆಲ ಕಾರ್ಣಿಕಲ ಎನ್ನ ಕಾತುಜಿಂದ ಅರ್ಥ. ಭಗವಂತ ಆಯನಂಚಿನ ಕೃಷ್ಣ ದೇವರನ್ನ ಒಂಜಿ ಕರುಣೆಲ ಎನ್ನ ಕಡೆಗೆ ಇಜ್ಜಿಯಿಂದ ಆಂಡು ಮಲ್ಲತ್ ಪಾತೆರಗು ತತ್ತಿನಂಚಿನ ಯಾನು ಪಂಡಿ ಪಾತೆರನು ಒರಿಪೆರಗ ಬೊಡದು ಎನ್ನ ಈ ಕಾಯನು ಎನ್ನ ಈ ಸರ್ವನು ಅಗ್ಗಿಗೆ ಅರ್ಪಣೆ ಮಲ್ಪೆರ ತಯಾರಾಪೆ ಐಕೆ ಬೊಡದು. ಅಲ್ಪ ಮುಲ್ಪ ಕನಕದಿತ್ತು ರಾಶಿ ಪಾಡದು ತೂ ಮಲ್ಪೋಡ್ ಇಜ್ಜಿ ಒಂಜೇ ಒಂಜೇ ಅಗ್ಗಿದ ಅಸ್ತ್ರ ಆಗ್ನೇಯ ಅಸ್ತ್ರ ಒಂದೇನು ದೆತ್ತದು ಅಗ್ಗಿ ಕುಂಡನು ತಯಾರು ಮಲ್ತದೆ ಜಲ ಜಲ ಜಲ ಜಲ ಪೊತ್ತೊಂದುಂಡು. ಅಪಗಡ ನೆಕ್ಕು ಮೂಜಿ ಸುತ್ತು ಬತದು ಅಗ್ಗಿಗೆ ಲಾಗಿದು ಎನ್ನ ಪ್ರಾಣನು ಯಾನು ಕಳೆವಡು ಒಂಜಿ ರಡ್ ಮೂಜಿ ಬೂರ್ಪೆ ಬೂರ್ಪೆ ಬೂರ್ಪೆ.

ಸಮಗ್ರನ ಇಷ್ಟನು ಕೋಡಿ ಎತ್ತವನ ದೇವರಿಯರೆಂದು ಕೇಂದ್ರ ಶ್ರೀಕೃಷ್ಣ ಪರಮಾತ್ಮೆ ಒಂದು ಲೋಕಗು ಲೋಕನೇ ಕೊಂಡಾಡುನ ಪೊರ್ತು ಆಂಡ ಇನಿಕಾನಗೈ ಬ್ರಾಹ್ಮಣನ ಹೊರಟು ಬತ್ತೆ ಬ್ರಾಹ್ಮಣನ ಏಸೋಡು ಬತ್ತೆ ದಾಯೆ ಬತ್ತೆ ಲೋಕಡು ಅಧರ್ಮ ತರದೆರ್ತ ನಲಿಪುನ ಪೊರ್ತುಡು ಧರ್ಮರಚನೆಗೆ ಬೋಡದ ಬೇತ ಬೇತ ಇಗೋಟು ಬೇತ ಬೇತ ಏಸೋಡು ತೋಜಿದ ಬತ್ತಿನಾಯೇ ಯಾನೆ ಈ ಇಗೋಟಾನಗ ಈ ಏಸೋಡು ಇತ್ತನಲ್ಲ ಏಸೋದು ಲಯಂಜಿ ಏಸೋನು ಮಲ್ತದ ಬತ್ತೆ ಪಿರಯದ ಬ್ರಾಹ್ಮಣನ ಹೊರಟು ಬತ್ತೆ ಈ ದುಂಬುಡು ಅಧರ್ಮದ ಕಲರಲ್ಲಿ ಸತ್ಯ ತರ್ತದ ಪೋಪುನ ಪೊರ್ತುಡು ಧರ್ಮನು ಕೋಡಿ ಎತ್ತಾವುಡು ಪನ್ಪುನ ಅಂಗಡು ಮೀನದ ಏಸೋಡು ಬತ್ತೆ ಒಂಜಿ ಕಾಲಡು ಭೂಮಿಯಪ್ಪನ ಆದಿರ್ತದ ಪತ್ತರೆ ಪಂಜಿದ ಏಸೋಡು ಲಕ್ಕದು ಬತ್ತೆ ಆತೆ ಅತ್ತು ಬಾಲದ ಭಕ್ತಿಗಳ ದೇವೇರು ಒಲಿವೇರು ಪನ್ಪುನ ಲೋಕಗು ತೋಜಾದು ಕೊರಿಯರ ಕಂಬನು ಒಡೆತದ ಸಿಂಹದ ರೂಪಡು ಲಕ್ಕದು ಬತ್ತೆ ಭೂಮಿನ ದಿಂಜಿನ ಕೆಂಗುಡೇರ್ನ ಬಿದ ಮುಟ್ಟಾರೆ ಕುಡಾರಿ ಪತ್ತಿನ ಬ್ರಾಹ್ಮಣನ ಹೊರಟು ಲಕ್ಕೊಂದು ಬತ್ತೆ ಒಂಜಿ ಕಾಲೊಡಾನಗ ಲೋಕಡುವರಿಯ ಮರ್ಯಾದೆ ಪುರುಷೋತ್ತಮ ಎಂಚೊಪ್ಪಡೊಂದು ತೋಜಾದು ಕೊರಿಯರ ಬೋಡಾದೆ ರಾಮನ ಹೊರಟು ತೋಜಿದು ಬತ್ತೆ ಇನಿ ಕಾನಗ ಧರ್ಮ ಅಧರ್ಮನ ತುಳಿತದ ಲೋಕಗು ಸತ್ಯನು ನೆಗೆದು ತೋಜಾವಡು ಪನ್ಪುನ ಅಂಗಡಿ ಕೃಷ್ಣನ ವೇಸೋಡು ಬತ್ತೆ ಆಂಡ ಬ್ರಾಹ್ಮಣ ಯಸ್ಸನು ದಾಯಗು ಮಲ್ತೆ ಕಾರಣ ಉಂಡು ಮಧ್ಯಮ ಪಾಂಡವೇ ಅರ್ಜುನಿ ಧರ್ಮದ ಯುದ್ಧಗು ಎನ್ನ ಕರ್ತಲ್ಯಾಪುನಾಯೇ ಆಯನ ಗಲಸನುಡು ಎಂಕ್ ಆಂಡ ಎಂಚ ಗಲಸನುಡು ಎನ್ನ ಯುದ್ಧಗು ಬೋಡಾಯಲಕ ಆಯನ ಯಾನೆ ತಯಾರು ಮಲ್ಪಡಾಪುನ ಒಂಜಿ ಕಜ್ಜ ಓಡಿತ್ತನು ಐಕು ಬೋಡಾದಿ ಈ ನಾಟಕನು ಯಾನೇ ಗೊಬ್ಬಾಯ ಎನ್ನ ರಾಮ ಜ್ಞಾನೋಡಿತ್ತಿನಂಚಿನ ಹನುಮಂತನು ನಾರದನ ಕಡಪುರದು ಇಡ ಎತ್ತುಲಕ ಮಲ್ತಿನಾಯೇ ಯಾನು ಇಂದುವೇತಾದಿಗೆ ಅರ್ಜುನೇ ಬತ್ತು ಸೇರುಲಕ ಮಲ್ತಿನಾಯೇ ಯಾನು ಆವೋಡಿತ್ತೀನಿ ಈತೆ ಅರ್ಜುನನು ಗಲಸುನ ಪುರ್ತುಡು ಹನುಮಂತನ ಸಕಯಲ್ಲ ಪಡೆಯೊಂದು ಬಂದ್ಬನ ಹಂಗಡು ಈರುವೆರೆಲ್ಲ ಒಂಜಿ ಕಡೆಡು ಉಂಟಾದ ಭಕ್ತಿದ ಪರೀಕ್ಷೆ ಮೂಲ ಒಂದುಂಡು ಪರೀಕ್ಷೆ ಶುರುವಾತುಂಡು ಅನ್ನತ್ತ ತೀರ್ಮಾನ ಎಂಚ ಪನ್ಪುನ ಕೊರುಡಾನಾಯೇ ಯಾನು ಅರ್ಜುನೇ ಪಂತೋನು ಪಾಡಿಯೇ ಹನುಮಂತನ ಕೈಟು ಸೋತೆ ನನದಾನ ಅಗ್ಗಿಗೆ ಪ್ರವೇಶ ಮಲ್ಪುಡು ಪನ್ಪುನ ಅಟ್ಟ ನೆಡುಪುನ ಪೊರ್ತು ನನ ಯಾನು ಮದ್ಯಟುಂತುನತ್ತು ಏಸ ಪಾರ್ದಾತನು ಅರ್ಜುನನೆದುರು ಪೋವಡು ಅಂಚಾದ ಮೂಲತ್ತು ಒಂದು ಅರ್ಜುನ ಉಂತು

0: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ 4ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
2: ಗುಡ್ ನೈಟ್ ಆಖಿ ಮೂದಲೇ.
1: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ ಜೆ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದೇ ರೇಡಿಯೋ ಸಾಧನ 107.9.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

Radio Sarang 107.8 FM.

0: ಪುಲ್ಲಿಯಾ, ಅವು ಆರತಿ, ಸರಸ್ವತಿ, ಗೀತಾ,
1: ಗೀತಾ ಸೀತಾ,
0: ಅಕ್ಲು ಒಯ್ಕಲ ಅವಂದಿನ ಅಕ್ಲು, ಅವು ಸಜ್ಜಿಗೆ ಬಜಿಲ್ಲ.

Radio Sarang 107.8 FM.

0: रेडियो सारंग 107.8 एफएम
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.